ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ತರಂಗಾಂತರ 102.1 MHz. ಇಂದು ಸೋಮವಾರ, 2026 ಸಾಲಿನ ಮೇ ತಿಂಗಳ 11 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ವೈಶಾಖ ಮಾಸದ 20 ದಿನ. ಆತ್ಮೀಯ ಕೇಳುಗರಿಗೆ ವೆಂಕಟೇಶ್ ಹೂಗಾರನ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕೆಲವರಿ ಬೆಳಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರವಾಸ್ ಪಠಾಣ್ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣಗೊಂಡ 75 ವರ್ಷದ ಹಿನ್ನೆಲೆಯಲ್ಲಿ ಸೋಮನಾಥ ಪರ್ವ ಕುರಿತು ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಕೇಳಬಹುದು. ಉಳಿದಂತೆ ಈ ಬೆಳಗ್ಗೆ 6:05 ಇಂಗ್ಲೀಷ್ನಲ್ಲಿ ವಾರ್ತೆ ಕೇಳುತ್ತಿರಿ. ದೆಹಲಿ ಕೇಂದ್ರದಿಂದ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನೆ ಎಚ್ಎಂ ಸುರೇಶ್ ಅವರಿಂದ. ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. 6:35 ದೇಶಭಕ್ತಿಗೀತೆ ರಚನೆ ವೆಂಕಟರಾವ್ ಎಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಬಹುದು. 6:40 ರೈತರಿಗೆ ಸಲಹೆ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಮೆ, ಶರಣರ ಸತ್ಯಾನ್ವೇಷಣೆಯ ಸರಣಿ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 7:00 ಕಾರ್ಯಕ್ರಮದ ಮುಖ್ಯಾಂಶಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳುತ್ತೀರಿ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳುತ್ತೀರಿ. 8:30 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಯಲ್ಲಿ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳು. ನಮ್ಮ ನಿಲಯದಿಂದ 10:02, 10:32, 11:02 ಮತ್ತು 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ ಕೇಳುತ್ತೀರಿ. 10:30, 11:00 ನಮ್ಮ ನಿಲಯದಿಂದ ಪ್ರಕಟಣೆಗಳನ್ನು ಕೇಳಬಹುದು. 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರವಾಸ್ ಪಠಾಣ್ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣಗೊಂಡ 75ನೇ ವರ್ಷದ ಹಿನ್ನೆಲೆಯಲ್ಲಿ ಸೋಮನಾಥ ಪರ್ವ ಈ ಕುರಿತು ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ. ವಿಶ್ವ ಮಾತೆಯರ ದಿನದ ಸಂದರ್ಭದಲ್ಲಿ ಅಮ್ಮನೆಂದರೆ ಕಾರ್ಯಕ್ರಮ ಕೇಳುತ್ತೀರಿ. ಪ್ರಸ್ತುತಿ ಉಷಾ ಕುಲಕರ್ಣಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಲಸೇಮಿಯ ದಿನದ ಸಂದರ್ಭದಲ್ಲಿ ತಲಸೇಮಿಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಡಾಕ್ಟರ್ ತರಂಗಿಣಿ ದುರ್ಗಪ್ಪ, ಮಕ್ಕಳ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. 1:00 ಪ್ರಗತಿಪಥ ಕೇಳುತ್ತೀರಿ. 1:30 ಚೈತ್ರವನ್ನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸಾರವಾಗುತ್ತದೆ. 3:00-5:00 ಎಫ್ಎಂ 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ವಾಣಿ ಕಿರುಚಿತ್ರಗಳು ನಿರ್ಮಾಣ ಮಾಡುವ ತಂಡದ ಜೊತೆ ಮಾತುಕತೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ರಾಜಕುಮಾರ್ ಹಳೆದೊಡ್ಡಿ ಅವರ ಜೊತೆ ಸಂದರ್ಶನ ಪ್ರಸಾರವಾಗಲಿದೆ. 7:20 ಜಾನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಶರಣಪ್ಪ ಉಡಿಗೇರಿ ಮತ್ತು ಸಂಗಡಿಯರಿಂದ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. 7:30 ಚಿತ್ರಗೀತೆಗಳು. 8:00 ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 9:15 ಭಾವಗೀತೆಗಳು. 9:30 ದೊಡ್ಡಾಟ ಶ್ರೀಕೃಷ್ಣ ಅನುಸಂಧಾನ ಪ್ರಸಾರವಾಗುತ್ತದೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಇಂಗ್ಲೀಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿ.

0: ಸುರೇಶ್ ಅವರಿಂದ.
1: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ

0: ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯ ಆಲಿಸುವಿರಿ.

ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ತಿಥಿ, ವಾರ, ನಕ್ಷತ್ರ, ಪಂಚಾಂಗಗಳನ್ನೇನು ನೋಡಬೇಕಾಗಿಲ್ಲ. ಭಗವಚ್ಚಿಂತನೆ ಮಾಡುವುದಕ್ಕೆ ಪ್ರತಿಯೊಂದು ದಿನವೂ ಶುಭ ದಿನವೇ, ಪ್ರತಿಯೊಂದು ಗಳಿಗೆಯೂ ಶುಭ ಗಳಿಗೆಯೇ. ಪ್ರತಿಯೊಂದು ದಿನವೂ ನಮ್ಮನ್ನು ಮೃತ್ಯುವಿನ ಹತ್ತಿರಕ್ಕೆ ಕೊಂಡೊಯ್ತಿರತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವಚ್ಚಿಂತನೆ ಮಾಡದೆ ಕಳೆದ ಒಂದೊಂದು ದಿನವೂ ಕೂಡ ವ್ಯರ್ಥವಾದಂತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಗವನ್ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅಥವಾ ಭಗವದ್ರೂಪ ಚಿಂತನೆಯನ್ನು ಮಾಡೋದ್ರಿಂದ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹುದುಗಿರುವಂತಹ ಭಾವನೆಗಳನ್ನು ಕ್ರಮೇಣವಾಗಿ ನಾವು ಪರಿವರ್ತನಗೊಳಿಸಿಕೊಂಡು ನಾವು ಯಶಸ್ವಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:35. ದೇಶಭಕ್ತಿ ಗೀತೆ ರಚನೆ ಪಿ ವೆಂಕಟರಾಜ್ ವೃಂದಗಾನದಲ್ಲಿ ಕೇಳಿ.

ಪಿ ವೆಂಕಟರಾಜ್ ಅವರ ರಚನೆಯನ್ನು ವೃಂದಗಾನದಲ್ಲಿ ಕೇಳಿದರೆ. ಇದಾಗಿತ್ತು ಇಂದಿನ ದೇಶಭಕ್ತಿ ಗೀತೆ. ನಮ್ಮ ಆಯಸ್ಸು ಇಷ್ಟೇ ಎಂಬುದಕ್ಕೆ ಯಾವುದೇ ಖಾತರಿ ಇಲ್ಲ. ಹಾಗಾಗಿ ಅನುದಿನ ಅನುಕ್ಷಣವನ್ನು ಗುಣಾತ್ಮಕವಾಗಿಸಿಕೊಳ್ಳುವುದರಲ್ಲೇ ಬದುಕಿನ ಸಾರ್ಥಕತೆಯನ್ನು ಕಾಣೋಣ. ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಯಾಕೆಂದರೆ ನಿಮಗೆ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಂಬಿಕೆ ಕಳೆದುಕೊಂಡಿರುತ್ತಾರೆ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ ಅಮರೀಶ್ ಆಶಿಹಾಳ್ ಅವರಿಂದ.
1: ಸೀಬೆ, ಪೇರಲ, ಗೌವಾ ಅಂತ ಹೇಳಿ ಕರೆಯುತ್ತಿರುವ ಈ ಪೇರಲು ಹಣ್ಣು ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸಮಶೀತೋಷ್ಣ ವಲಯಕ್ಕೆ ಹೆಚ್ಚು ಸೂಕ್ತವಾಗಿರುವಂತಹ ಈ ಬೆಳೆ ಸಿ ಜೀವಸತ್ವ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ, ಜೊತೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ

0: ಮುಂತಾದ ಖನಿಜಾಂಶಗಳು ಕೂಡ ಈ ಪೇರಲ ಹಣ್ಣಿನಲ್ಲಿ ಇರ್ತದೆ. ಉತ್ತರ ಕರ್ನಾಟಕದಲ್ಲಿ ಈ ಬೆಳೆ ಬಹಳ ಚೆನ್ನಾಗಿ ಬರ್ತದೆ. ಜೂನ್ ಮತ್ತು ಜುಲೈ ತಿಂಗಳು ನಾಟಿ ಮಾಡಲು ಸೂಕ್ತವಾಗಿರ್ತದೆ. ಇದು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಯಾವುದೇ ತರಹದ ಮಣ್ಣಿನಲ್ಲೂ ಕೂಡ ಇದನ್ನ ಬೆಳೆಯಬಹುದು. ಕೆಂಪುಗೂಡು ಮಣ್ಣು ಅತಿ ಸೂಕ್ತವಾಗಿರ್ತದೆ. ನೀರು ನಿಲ್ಲುವಂತಹ ಅಥವಾ ಜಿಗುಟು ಮಣ್ಣು ಈ ಬೆಳೆಯು ಬೆಳೆಯಲು ಸೂಕ್ತ ಇರೋದಿಲ್ಲ. ಒಣ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಇದು ಆಗಿರ್ತದೆ. ಸಸಿ ನಾಟಿ ಮಾಡಿದ ಮೊದಲ 3 ವರ್ಷ ಬೇಸಿಗೆ ಕಾಲದಲ್ಲಿ ನೀರನ್ನು ಚೆನ್ನಾಗಿ ಕೊಡಬೇಕಾಗ್ತದೆ. ಈ ಪೇರಲ ಬೆಳೆಯ ಪ್ರಮುಖ ತಳಿಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಅಲಹಾಬಾದ್ ಸಫೇದ್ ಬಿಳಿ ತಿರುಳು ಮತ್ತು ಕಡಿಮೆ ಬೀಜಗಳನ್ನು ಇದು ಹೊಂದಿರ್ತದೆ. ಸರ್ದಾರ್ ಅಥವಾ ಲಕ್ನೋ 49 ಈ ತಳಿಯು ಗಿಡ್ಡದಾಗಿ ಹರಡಿ ಬೆಳೀತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಇದು ಕೊಡ್ತದೆ. ಬಿಳಿ ತಿರುಳು ಮತ್ತು ಕಡಿಮೆ ಹಾಗೂ ಮೃದುವಾದ ಬೀಜಗಳನ್ನು ಈ ಲಕ್ನೋ 49 ತಳಿ ಹೊಂದಿರ್ತದೆ. ಇನ್ನು ಅರ್ಕಾ ಮೃದಾಲ ಇದು ಕೂಡ ಬೀಜರಹಿತ ಮತ್ತು ಅಲಹಾಬಾದ್ ಸಫೇದ್ ತಳಿಗಳಿಂದ ಪಡೆದಂತಹ ಸಂಕರಣ ತಳಿ ಆಗಿರ್ತದೆ. ಮಧ್ಯಮ ಎತ್ತರವಾಗಿದ್ದು ಹೆಚ್ಚು ಫಸಲು ನೀಡುವಂತಹ ತಳಿ ಇದಾಗಿದ್ದು, ಹಣ್ಣುಗಳು ಮಧ್ಯಮ ಗಾತ್ರದಲ್ಲಿ ಹೊಂದಿರುತ್ತದೆ, ತಿರುಳು ಬಿಳುಪಾಗಿರುತ್ತದೆ ಮತ್ತು ಮೃದುವಾದ ಕೆಲವು ಬೀಜಗಳನ್ನು ಇದು ಹೊಂದಿರ್ತದೆ. ಅರ್ಕಾ ರಶ್ಮಿ ಇದು ಕೆಂಪು ಬಣ್ಣದ ತಿರುಳನ್ನು ಹೊಂದಿರ್ತದೆ. ಇನ್ನೊಂದು ತಳಿ ಹೇಳೋದಾದರೆ ನವಲೂರು, ಇದು ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವಂಥ ತಳಿ, ಹೆಚ್ಚು ರುಚಿಕರ ಆಗಿರ್ತದೆ. ಇನ್ನು ಅರ್ಕಾ ಕಿರಣ ಗುಲಾಬಿ ಬಣ್ಣದ ತಿರುಳು ಹೊಂದಿದ್ದು ಬೀಜಗಳು ತುಂಬ ಮೃದುವಾಗಿರ್ತವೆ. 4x3 ಮೀಟರ್ ಅಂತರದಲ್ಲಿ ಇದನ್ನು ನಾಟಿ ಮಾಡಬಹುದಾದಂತಹ ಒಂದು ಬೆಳೆಯಾಗಿದ್ದು, ಈ ತಳಿಯು 2 ವರ್ಷದ ನಂತರ ಇಳುವರಿಯನ್ನು ಕೊಡ್ತದೆ. ಸುಮಾರು 20 ಟನ್ ಎಕರೆಗೆ ಈ ಅರ್ಕಾ ಕಿರಣ ತಳಿ ಕೊಡ್ತದೆ. ಇನ್ನು ತೈವಾನ್ ಪಿಂಕ್ ಗುಲಾಬಿ ಬಣ್ಣದ ತಿರುಳು ಹೊಂದಿರುವಂತಹ ಈ ಹಣ್ಣುಗಳು ಹೆಚ್ಚು ರುಚಿಕರವಾಗಿರ್ತದೆ. ಅಧಿಕ ಸಾಂದ್ರತೆ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾದಂತಹ ಒಂದು ತಳಿ ಆಗಿರ್ತದೆ. ಇನ್ನು ಈ ಪೇರಲ ಬೆಳೆಯನ್ನು ನಾಟಿ ಮಾಡುವ ಕುರಿತು ಹೇಳೋದಾದರೆ, ಬೆಳೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ 90x90x90 cm ಗಾತ್ರದ ಗುಣಿಗಳನ್ನು ತೆಗಿಬೇಕು. ಈ ಗುಣಿಗಳನ್ನು ಮೇಲ್ಮಣ್ಣು ಮತ್ತು ಕಾಂಪೋಸ್ಟ್ ಗೊಬ್ಬರದ ಮಿಶ್ರಣದಿಂದ ತುಂಬಬೇಕು. ಗಿಡಗಳಿಗೆ ಕೋಲಿನ ಆಸರೆ ಕೊಟ್ಟು ಕಟ್ಟಬೇಕು. ಪ್ರತಿ ವರ್ಷ ಗಿಡಕ್ಕೆ 25 kg ಕೊಟ್ಟಿಗೆ ಗೊಬ್ಬರ, 1 ವರ್ಷದ ಸಸಿಗೆ 50, 25, 75 gram ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಕೊಡಬೇಕಾಗ್ತದೆ. ಇನ್ನು ಪೇರಲ ಬೆಳೆಗೆ ಬರುವಂತಹ ಪ್ರಮುಖ ಕೀಟಗಳ ಕುರಿತು ಹೇಳೋದಾದರೆ, ಕಜ್ಜಿ ತಿಗಣೆ ಜೊತೆಗೆ ಹಿಟ್ಟು ತಿಗಣೆ, ಹಣ್ಣಿನ ನೊಣ, ಈ ಕೀಟಗಳು ಪ್ರಮುಖವಾಗಿ ಬರುವಂತಾಗಿದ್ದು ಇವುಗಳನ್ನು ಸಮಗ್ರವಾಗಿ ಕೀಟ ನಿರ್ವಹಣೆ ಮೂಲಕ ರೈತ ಬಾಂಧವರು ಮಾಡ್ಕೋಬಹುದು. ಇನ್ನೊಂದು ರೋಗಗಳ ಕುರಿತು ಹೇಳೋದಾದರೆ, ಹಣ್ಣು ಕೊಳೆ ರೋಗ ಜೊತೆ ಅಂತ್ರಾಕ್ನೋಸು ಇವು ಪ್ರಮುಖವಾಗಿ ಬರುವಂತಹ ರೋಗಗಳಾಗಿದ್ದು, ಇದನ್ನು ಕೂಡ ತಜ್ಞ ವೈದ್ಯರಿಂದ ಮಾಹಿತಿಯನ್ನು ಪಡೆದು ಕೀಟ ಮತ್ತು ರೋಗ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದಲ್ಲಿ ಪೇರಲ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೆದು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಆದ್ದರಿಂದ ರೈತ ಬಾಂಧವರು ಪೇರಲ ಬೆಳೆಯಾಗಿರ್ಬೋದು ಅಥವಾ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಂತಾದರೆ, ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಅಲ್ಲಿರುವಂತಹ ಒಂದು ಸಹಾಯ ಸೌಲಭ್ಯಗಳಾಗಿರ್ಬೋದು ಜೊತೆಗೆ ತಳಿಗಳ ಮಾಹಿತಿಯನ್ನು ಪಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು.

0: ಈ ಮಹಾಮನೆಯ ಅನುಭವ ಮಂಟಪದಲ್ಲಿ ಅರಿವಿನ ಬೆಳಕನ್ನ ಅರಸಿ ಬಂದಿರುವ ಸಕಲ ಶರಣರಿಗೂ ಶರಣು ಶರಣಾರ್ಥಿಗಳು.
1: ಬಸವರಸ ಮಾತನಾಡುವ ಜಲ, ಸುಡುವ ಜಲ, ನೋಡುವ ಜಲದ ಪರಿಚಯವನ್ನ ಮುಟ್ಟಿ ಸ್ಪರ್ಶಿಸಿ ರುಚಿಸುವ ಜಲವನ್ನ ಕಾಯ ಅನ್ನೋ ಜಲಕ್ಕೆ ಪರಿಚಯಿಸಿದಿರಿ ಬಸವಣ್ಣ. ಜಲದ ಬಗ್ಗೆ ಮತ್ತಷ್ಟು ತಿಳಿ ಹೇಳಿ ಬಸವಣ್ಣ.
2: ತಾಯಿ ಗೊಗ್ಗವೆ, ಉದಕದೊಳಗೆ ಹುಟ್ಟಿದ ಕಿಚ್ಚು ಶಬ್ದದ ರೂಪದಲ್ಲಿ ಕಿವಿಯಲ್ಲಿ ಪ್ರತಿಶಬ್ದವನ್ನು ಕೇಳಿ ಅದರ ಆನಂದವನ್ನು ಕಾಯದ ಕಣಕಣಕ್ಕೆ ಬೀರಿ ಪುಳಕಿತಗೊಂಡಿತು. ಧ್ವನಿಯ ಮೂಲಕ ಚೆಲ್ಲಿ ಕಾಯ ಸಕಲ ಕಾಯಗಳನ್ನೆಲ್ಲ ಪುಳಕಿತಗೊಳಿಸಿತು. ಹಾಗೆಯೇ ಕಿವಿಯಲ್ಲಿ ಅಜ್ಞಾನದ ಬಯಕೆಯ ಪೊರೆಯನ್ನು ಎಳೆದು ಕಿವಿ ಶಬ್ದವನ್ನು ಸ್ವೀಕರಿಸಿ ಕಾಯವನ್ನು ಸ್ಫೋಟಿಸಿತು. ಉದಕದೊಳಗೆ ಬಚ್ಚಿಟ್ಟುಕೊಂಡಂಥ ಕಿಚ್ಚು ಚರ್ಮವನ್ನು ಸೇರಿ ಸ್ಪರ್ಶಜ್ಞಾನದ ಬೆಳಕಾಯಿತು. ಸ್ಪರ್ಶದ ಚುಂಬನದಿಂದ ಕಾಯವನ್ನು ಪುಳುಕಿತಗೊಳಿಸಿತು. ಕಾಯದ ಸ್ಪರ್ಶ ಶಕ್ತಿ ಕಾಯಕ್ಕೆ ಆನಂದ ಉಂಟು ಮಾಡುವ ಮಹಾಜ್ಞಾನ ಆಯಿತು. ಆ ಸ್ಪರ್ಶ ಶಕ್ತಿಯಲ್ಲಿಯೇ ಬಯಕೆ ಎಂಬ ಅಜ್ಞಾನ ಬೆರೆತು ಆ ಬಯಕೆ ಸ್ಪರ್ಶವನ್ನು ಸ್ವೀಕರಿಸಿ ಇಡೀ ಕಾಯವನ್ನೇ ಸ್ಫೋಟಿಸುವ ಕೆಲಸ ಮಾಡಿತು. ಆನಂದವನ್ನು ಉಂಟು ಮಾಡುವ ಪ್ರತಿಸ್ಪರ್ಶವು ವಿಕೃತ ರಸಾಯನವನ್ನು ಉಂಟು ಮಾಡಿ ಕಾಯವನ್ನು ಕತಕತನೆ ಕುದಿಯುವಂತೆ ಜಲದಲ್ಲಿ ಅಡಗಿದ ಕಿಚ್ಚು ಜಲ ಅನ್ನೋ ಕಾಯವನ್ನು ಪ್ರೇರೇಪಿಸಿತು. ಇದು ಉದಕದ ಮಹಿಮೆ, ಉದಕದಲ್ಲಿ ಬಚ್ಚಿಟ್ಟುಕೊಂಡ ಕಿಚ್ಚಿನ ಮಹಿಮೆ. ಜಲಕ್ಕೆ ಜಾತಿ ಇಲ್ಲ. ಜಲಭರಿತವಾದಂಥ ತನು ಜಾತಿ ಮತ ಧರ್ಮಗಳನ್ನು ಸ್ಪರ್ಶದ ರೂಪದಲ್ಲಿ ಸ್ವೀಕರಿಸಿ ಅದರಲ್ಲಿ ಅಡಗಿದ ಬಯಕೆ ತನುವನ್ನು ಸುಡುವ ಹಾಗೆ ಮಾಡ್ತದೆ. ಯಾವ ತನು ಆದರೇನು, ಚರ್ಮ ಒಂದೇ. ಆದರೂ ಆ ಚರ್ಮದಲ್ಲಿ ಹೆಣ್ಣು ಗಂಡು ಜಾತಿ ಧರ್ಮ ಪಂಗಡವನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಚರ್ಮದ ಬಯಕೆ ಚರ್ಮದೊಂದಿಗೆ ಬೆರೆತು ಸುಖಿಸಿ ಇಡೀ ತನುವನ್ನು ಸುಡುವ ಹಾಗೆ ಮಾಡ್ತದೆ. ರಾವಣನ ಚರ್ಮ ಒಂದೇ, ಸೀತಾಮಾತೆಯ ಚರ್ಮವೂ ಒಂದೇ. ಆದರೂ ಚರ್ಮ ಚರ್ಮವನ್ನು ಬಯಸಿ ರಾಮಾಯಣವನ್ನೇ ಸೃಷ್ಟಿ ಮಾಡಿ ಆ ಕಿಚ್ಚಿನಲ್ಲಿ ಅಪಾರ ಪ್ರಮಾಣದ ವಾನರ ಸೈನ್ಯ ರಾವಣನ ರಕ್ಕಸ ಸೈನ್ಯ ಸುಟ್ಟು ಬೂದಿಯಾಯಿತು. ರಾವಣ ಆತನ ಮಕ್ಕಳು ಕೂಡ ಸತ್ತು ಹೋದರು. ಬಲಶಾಲಿ ವಾಲಿ ವ್ಯರ್ಥ ಸತ್ತು ಹೋದ. ಜಲಭರಿತ ಚರ್ಮದಲ್ಲಿ ಹುಟ್ಟಿದ ಬಯಕೆಯ ಅಜ್ಞಾನದ ಕಿಚ್ಚನ್ನು ಬಲಶಾಲಿಗಳಿಗೂ ಕೂಡ ನಂದಿಸಲು ಸಾಧ್ಯ ಆಗಲಿಲ್ಲ. ಜಲದೊಳಗೆ ಬಚ್ಚಿಟ್ಟುಕೊಂಡ ಬಯಕೆ ಎಂಬ ಕಿಚ್ಚು ಕಣ್ಣಿನೊಳಗೆ ದೃಶ್ಯದ ಮೂಲಕ ಹರಿದು ಸತ್ಯ ನೋಡದಂತೆ ಮಾಡಿತು. ಕಿವಿಯೊಳಗೆ ಹರಿದು ಸತ್ಯ ಕೇಳದಂತೆ ಮಾಡಿತು. ಚರ್ಮದೊಳಗೆ ಹರಿದು ಸತ್ಯ ಮುಟ್ಟಿ ಸುಖಿಸದಂತೆ ಮಾಡಿತು. ಇದು ಉದಕದೊಳಗೆ ಬಚ್ಚಿಟ್ಟುಕೊಂಡ ಬಯಕೆಯ ಕಿಚ್ಚಿನ ಬಲ.
1: ಉದಕದೊಳಗೆ ಬಚ್ಚಿಟ್ಟುಕೊಂಡ ಬಯಕೆಯ ಕಿಚ್ಚಿನ ಕುರಿತು ಸವಿವರವಾಗಿ ವಿವರಿಸಿದಿರಿ ಬಸವಣ್ಣ. ಸಕಲ ಶರಣರು ತಮಗೆ ಋಣಿಯಾಗಿರ್ತಾರೆ, ಹಾಗೆಯೇ ಉದಕದ ಬಗ್ಗೆ ಮತ್ತಷ್ಟು ವಿವರಿಸಿ ಹೇಳಿ ಬಸವರಸ.
2: ಶರಣೆ ಗೊಗ್ಗವೆ, ಉದಕ ಒಂದೇ. ಅದು ಸಸಿಗೆ ಹರಿದು ಸಿಹಿಯಾಗಿದೆ, ಹುಳಿಯಾಗಿದೆ, ಖಾರ ಆಗಿದೆ, ಖಾಕ ಆಗಿದೆ, ಘಾಟ್ ಆಗಿದೆ. ಕಹಿ ಸಿಹಿ ಒಗರು ಮುಂತಾದ ಹೆಸರಿನ ರುಚಿಗಳು ಉದಕ ಹರಿದ ಸಸಿಯೊಳಗೆ ನಿರ್ಮಾಣ ಆಗಿದೆ. ತನುವಿನಲ್ಲಿ ಭರಿತವಾದಂಥ ಉದಕ ನಾಲಿಗೆ ಮುಖಾಂತರ ರುಚಿಯನ್ನು ಸವಿದು ಇಡೀ ತನುವನ್ನೇ ಪುಳಕಿತಗೊಳಿಸ್ತದೆ. ಅದೇ ನಾಲಿಗೆಯಲ್ಲಿ ರುಚಿಯನ್ನು ಮತ್ತೆ ಮತ್ತೆ ಸೃಷ್ಟಿ ಮಾಡಿ ಸವಿಯುವ ಬಯಕೆಯನ್ನು ಹುಟ್ಟಿಸಿ ರುಚಿಯಾಗದಿದ್ದರೆ ಉದಕದ ಕಿಚ್ಚು ತನುವಿನಲ್ಲಿ ಸ್ಫೋಟಗೊಂಡು ತನುವನ್ನು ಕುದಿಯುವ ಹಾಗೆ ಮಾಡ್ತದೆ. ಉದಕಕ್ಕೆ ಬಣ್ಣ ಇಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ. ತನ್ನ ಮಟ್ಟ ತಾನು ಕಾಯ್ದುಕೊಳ್ಳುತ್ತದೆ ಅನ್ನೋ ಜ್ಞಾನಿಯ ಮಾತನ್ನು ಕೂಡ ತನುವಿನಲ್ಲಿ ಸಂಗಮ ಆದ ಜಲ ಹುಸಿ ಮಾಡ್ತದೆ. ಜಲಕ್ಕೆ ಬಣ್ಣ ಇಲ್ಲ, ಆದರೆ ತನುಗಳಿಗೆ ಹರಿದ ಜಲ ರಕ್ತ ಆಗಿ ಕೆಂಪಾಯಿತು. ಜಲದಿಂದಲೇ ನಿರ್ಮಾಣ ಆದಂಥ ಚರ್ಮ ಕೆಂಪು ಕಪ್ಪು ಬಿಳಿ ಕಂದು ಬಣ್ಣಗಳಿಂದ ರಂಜಿಸಿ ಚರ್ಮ ಅಂತ ಹೆಸರು ಪಡೀತು. ಹಾಗೆಯೇ ಸಸಿಗಳಿಗೆ ಹರಿದಂತಹ ಜಲಕ್ಕೂ ಬಣ್ಣ ಬಂದು ರುಚಿ ನಿರ್ಮಾಣ ಆಯಿತು. ರುಚಿ ಸಸಿಯದ್ದಾದರೂ ಕೂಡ ನಾಲಿಗೆ

0: ಮೂಲಕ ರುಚಿಸಿ ರುಚಿಯಾಗದಿದ್ದರೆ ಅದು ಮತ್ತೊಂದು ತನುವನ್ನು ನಿಂದಿಸ್ತದೆ. ಅಡುಗೆ ರುಚಿಯಾಗಲಿಲ್ಲ ಅಂತ ತನು ತನುವನ್ನೇ ಹಿಂಸಿಸ್ತದೆ. ತನುವಿನಲ್ಲಿ ಕಿಚ್ಚು ಸ್ಫೋಟಗೊಂಡು ತನು ತನುವನ್ನು ಕೊಲ್ಲೋದು ಇಲ್ಲ ನಿಂದಿಸಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಕೆಲಸ ಮಾಡ್ತದೆ. ಉದಕದೊಳಗೆ ಬಚ್ಚಿಟ್ಟುಕೊಂಡ ಬಯಕೆಯ ಮೋಸ ತನುವಿಗೆ ಅರ್ಥ ಆಗೋದೇ ಇಲ್ಲ. ರುಚಿ ತನ್ನದಲ್ಲ, ಅದು ಸಸಿಯೊಳಗೆ ಇರುವ ರಸದ ರುಚಿ. ಬಯಕೆ ಇಲ್ಲದೆ ಸವಿದರೆ ಸವಿದಷ್ಟು ಆನಂದ, ಬಯಸಿ ಸವಿದರೆ ಕಿಚ್ಚು. ತಿಳಿದು ಸವಿದರೆ ಸಸಿಯೊಳಗೆ ಇರುವ ರಸ ಕೂಡ ಜಲವೇ ಆಗಿದೆ. ತನುವೂ ಜಲ, ರುಚಿ ಸವಿಯುವ ನಾಲಿಗೆಯೂ ಜಲ. ಜಲ ಜಲದಲ್ಲಿ ಬೆರೆತು ಜಲ ರುಚಿ ಕಳೆದುಕೊಂಡು ಜಲಮಯವಾಗ್ತದೆ. ಜಲಕ್ಕೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ. ಇದನ್ನು ಮನ ತನುವಿನಲ್ಲಿಯೇ ತನ್ಮಯಾದ ಜ್ಞಾನದಿಂದ ತಿಳಿತದೆ. ತನ್ನ ಮಟ್ಟ ತಾನು ಸಮದರ್ಶಿಯಾಗಿ ಕಾಯ್ದುಕೊಳ್ಳುತ್ತದೆ. ತನು ಜ್ಞಾನದ ಭಂಡಾರವೇ ತಾನಾಗ್ತದೆ. ಇಂದಿಗೆ ಇಷ್ಟು ಸಾಕು. ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಶರಣು ಶರಣಾರ್ಥಿಗಳು.
1: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ಭಾಗವಹಿಸಿದ ಕಲಾವಿದೆ ಗೊಗ್ಗವ್ವೆ ರಮಾ ಕುಲಕರ್ಣಿ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೇ ರೀತಿ ಕೀಲು ಮರುಜೋಡಣೆ, ಕೃತಕ ಕೀಲು ಮರುಜೋಡಣೆ ಸಂಬಂಧ ಸ್ಟ್ರೈಕಲ್ ಮೇಕ್ ರೋಬೋ ಆಮದು ಮಾಡಿಕೊಂಡ ರೋಬೋ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿಯೇ ರೋಬೋ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಎಲುಬು ಕೀಲು ಚಿಕಿತ್ಸೆ ಹೊರತಾಗಿಯೂ ಎಲ್ಲಾ ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ವೈದ್ಯಕೀಯ ವಿಭಾಗ ಅಂದರೆ ಮೆಡಿಸಿನ್ ಶಸ್ತ್ರಚಿಕಿತ್ಸೆ, ಒಬಿಜಿ ಸ್ತ್ರೀರೋಗ ವಿಭಾಗ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗ ಸೇರಿ ಇತರ ವಿಭಾಗಗಳಿವೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
3: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ ನವಸಹಸ್ರ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗಃ ಅದ್ಯತನೀಯ ಅವಶ್ಯಕತಾ ವರ್ತತೆ.
4: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
3: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಶು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿ ಅಭವತ್.
4: ಬಿತ್ತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ್ ಚುಕಾ ಹೈ. पेट्रोल में इथेनॉल ब्लेंडिंग को लेकर अभूतपूर्व काम हुआ है. पहले हमने 100% एलपीजी कवरेज पर फोकस किया, अब हम पाइप से सस्ती गैस पर फोकस कर रहे हैं, सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है.
3: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷ ಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೇ ಭಾಗಂ ಗೃಹೀಷ್ಯತಿ. ಶ್ರೀ ಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯೇ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಲಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಲೆ ಭಾಜಪಾದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೇ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ ಭಾರತಂ ಅನ್ನಪೂರ್ಣ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. अवधेयं यत् नवनिर्वाचिताः विधेयकाः अपि अस्यां सभायाम् उपस्थिताः भवेयुः। असमराज्यस्य राज्यपालः लक्ष्मणप्रसाद आचार्यः मुख्यमंत्री पदाय निर्वाचितं हिमन्त बिश्व शर्माणं राज्ये नूतन सर्वकारस्य घटनार्थम् आहूतवान्। भाजपा नेतृत्वेन एनडीए इत्यस्य विधायक दलस्य सर्वसम्मत्या नेतृरूपेण निर्वाचितः श्री हिमन्त शर्मा घटबंधन नेतृभिः सह लोकभवने राज्यपालं मिलित्वा औपचारिक रूपेण सर्वकारस्य घटनार्थं प्रतिवेदनं दत्तवान्। राज्यपालः श्वः हिमन्त बिश्वशर्मणे नूतन मन्त्रिपरिषदः सदस्येभ्यश्च पदस्य गोपनीयतायाः च शपथं प्रदास्यति। शपथग्रहण समारोहः खानापारा इत्यत्र पशुचिकित्सा महाविद्यालयस्य क्रीडांगणे आयोजितं भविष्यति, यस्मिन् प्रधानमंत्री श्री नरेन्द्र मोदी, केन्द्रीय गृहमंत्री अमित शाहः, रक्षामंत्री राजनाथ सिंहः, भाजपा अध्यक्षः नितिन नवीन इत्यादयः भागं ग्रहीष्यन्ति इत्यपेक्षा वर्तते। इति वार्ताः।
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7 ಗಂಟೆ.

0: ಈಗೊಂದು ವಾಣಿಜ್ಯ ಪ್ರಕಟಣೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಕೇಳುವರೆ, ಇಂದು ಬೆಳಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರವಾಸ್ ಪಠಾಣ್ನಲ್ಲಿ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣಗೊಂಡ ಹಿನ್ನೆಲೆಯಲ್ಲಿ ಸೋಮನಾಥ ಪರ್ವ ಕುರಿತ ಭಾಷಣ ಮಾಡಲಿದ್ದಾರೆ. ಈ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. 12:05 ಮಧ್ಯಾಹ್ನ ವಿಶ್ವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ಅಮ್ಮನೆಂದರೆ ಪ್ರಸ್ತುತಿ ಉಷಾ ಕುಲಕರ್ಣಿ. 12:35 ಆರೋಗ್ಯ ಸಂಚಿಕೆ ವಿಶ್ವ ತಲಸೇಮಿಯಾ ದಿನದ ಸಂದರ್ಭದಲ್ಲಿ ತಲಸೇಮಿಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ವೈದ್ಯ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಮಕ್ಕಳ ವೈದ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. 1:00 ಪ್ರಗತಿಪಥ, ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮಾಹಿತಿ ಕೇಳಬಹುದು. 1:20 ಚಿತ್ರಗೀತೆಗಳನ್ನು ಪ್ರಸಾರವಾಗುತ್ತದೆ.

ಅಥವಾ ಮೂರರಿಂದ ಐದು ಗಂಟೆವರೆಗೆ ಎಫ್ ಎಂ ರೇಮ್ ಒನ್ ನಾಟ್ 1.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳ ಪರಿಚಯ ನೋಡ್ತೀರಿ. ಇಂದು 5:30 ವಿವಾಣಿಯಲ್ಲಿ ಕಿರುಚಿತ್ರಗಳ ನಿರ್ಮಾಣ ಮಾಡುವ ತಂಡದ ಜೊತೆ ಮಾತುಕತೆ. ಭಾಗವಹಿಸುತ್ತಾರೆ ಪ್ರವೀಣ್ ರಾಯಚೂರು, ಮೈನು ಅರ್ಜುನ್, ನರಸಿಂಹ ಮತ್ತು ತಿಪ್ಪಯ್ಯ. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಇದುವರೆಗೆ ಇದನ್ನು ಪ್ರಸಾರವಾಗಲಿರುವ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:02, ವಾಣಿಜ್ಯ ಪ್ರಕಟಣೆ ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳಿ.

0: ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
0: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ದಿಂದ ಆಲಿಸಬಹುದು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ. ಅದು ಕೂಡ ರಾಜಧಾನಿ ಬೆಂಗಳೂರು.

0: ಬೆಂಗಳೂರಿನಲ್ಲಿ ಇಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕೂಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ May 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ NMFL ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ.

0: ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
1: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಆಳಂದು ಮತ್ತು ಚಿಂಚೋಳಿಯಲ್ಲಿ 5-4, ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ ಡಿಬಿಟಿ ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
2: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒಳತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:15. ಭಾವಗೀತೆಗಳು. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಸಂಗೀತ ಆರ್ ಕಾಖಂಡಕಿ ಅವರ ಧ್ವನಿಯಲ್ಲಿರುವ ಭಾವಗೀತೆಗಳನ್ನು ಕೇಳಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:30 ಪ್ರಕಟಣೆಗಳು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ನಾಳಿನ ಈ ಪೀಳಿಗೆಗೆ ಇಂದು ನಾವು ಎಂತಹ ತರಬೇತಿ ನೀಡುತ್ತೇವೆ, ಹೇಗೆ ಮಾರ್ಗದರ್ಶನ ಮಾಡುತ್ತೇವೆ, ಎಂತಹ ಸೌಲಭ್ಯ ನೀಡುತ್ತೇವೆ ಎಂಬುದರ ಮೇಲೆ ಇಡೀ ಮಾನವ ಕುಲದ ಭವಿಷ್ಯ ನಿರ್ಧಾರವಾಗಲಿದೆ ಹೀಗೆಂದವರು ಡಾಕ್ಟರ್ ಮುಸ್ತಫಾ ಕೆ ತೋಲ್ಬಾ.
2: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ

0: ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನು ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಊದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಗಾಳಿ ನೀರಿಗೆ ಜಾತಿ ಮತವಿಲ್ಲ, ಹಾಗೆಯೇ ನಮ್ಮೆಲ್ಲರ ಆತ್ಮ ಯಾವ ಕುಲಕ್ಕೂ ಸೇರಿಲ್ಲ. ಮಾನವ ಕುಲ ಒಂದೇ, ಅದೇ ವಿಶ್ವ ಸಮಾಜ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿ ಸಾಮಾಜಿಕ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತದೆ. ಹೀಗೆಂದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್.
2: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
6: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
4: ಶರಣರ ಸತ್ಯಾನುಸಂಧಾನದ ಸರಣಿ.
6: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
2: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
6: ಅರಿವೆಂಬ ಗುರುವಿಗೆ ಶರಣೆ.
1: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:34. ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
7: ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ

0: ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021 ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016 ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ ಮೂರನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13 ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿ

0: ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾಕ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17 ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2 ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32 ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೌ ಮತ್ತು 78 ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60 ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3 ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಆದಿಶಂಕರ ಅವರ ರಚನೆ ಹಂಸಲೇಖ ರಾಗ ಸಂಯೋಜಿಸಿದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಶ್ರೀ ಮಂಜುನಾಥ ಚಿತ್ರದ ಗೀತೆ.

ಈಗ ಕೇಳಿ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಗೀತಪ್ರಿಯ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜನುಮದ ಜೋಡಿ ಚಿತ್ರದ ಗೀತೆ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ ಅವರದಾಗಿತ್ತು. ಈಗ ಕೇಳಿ ಘಂಟಸಾಲ ಅವರ ಧ್ವನಿಯಲ್ಲಿ ಶ್ರೀ ಕೃಷ್ಣಾರ್ಜುನ ಯುದ್ಧ ಚಿತ್ರದ ಮತ್ತೊಂದು ಗೀತೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 8:30. ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳಿ.
1: ವಿಶ್ವವೆಲ್ಲ ಪಶುವು ಶಿವನೊಬ್ಬನೇ ಪತಿ. ವಚನಕಾರರು ಅಗ್ಗವಣಿ ಹೊನ್ನಯ್ಯ. ರಾಗ ಮಿಶ್ರ ಕಲಾವತಿ, ತಾಳ ದಾದ್ರಾ. ಗಾಯಕರು ಶ್ರೀಮತಿ ಅರ್ಚನಾ ಉಡುಪ. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ವಚನದಲ್ಲಿ ನಾಮಾಮೃತ ತುಂಬಿ. ವಚನಕಾರರು ಬಸವಣ್ಣನವರು, ರಾಗ ಭೀಂಪಲಾಸ್, ತಾಳ ಕೆಹರವ, ಗಾಯಕರು ಶ್ರೀ ಮುದ್ದುಮೋಹನ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ತುಂಬಿದುದು ತುಳುಕದು. ವಚನಕಾರರು ಅಕ್ಕ ಮಹಾದೇವಿ, ರಾಗ ದೇಶ್ಕಾರ್, ತಾಳ ತೀನ್ತಾಲ್, ಗಾಯಕರು ಶ್ರೀರಕ್ಷಾ ಅರವಿಂದ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಆದ್ಯರ ವಚನಕ್ಕೆ ವಚನಕಾರರು ಸಿದ್ದರಾಮೇಶ್ವರರು, ರಾಗ ದುರ್ಗ, ತಾಳ ಅಭಂಗ, ಗಾಯಕರು ಶ್ರೀಮತಿ ಮಂಗಳ, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಗುರುವೆಂಬೆನೇ ಹಲಬರ ಮಗ. ವಚನಕಾರರು ಅಂಬಿಗರ ಚೌಡಯ್ಯ. ರಾಗ ನಾಯಕಿ ಕನ್ನಡ. ತಾಳ ತಿಂತಾಲ್. ಗಾಯಕರು ಶ್ರೀ ರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಕಂಡು ಕೇಳಿಹೆನೆಂಬ ವಚನಕಾರರು ಹಡಪದ ಅಣ್ಣಪ್ಪನವರ ಪುಣ್ಯಸ್ತ್ರೀಲಿಂಗಮ್ಮ. ರಾಗ ಮಿಶ್ರ ಪರಮೇಶ್ವರಿ, ತಾಳ ಕೆಹರವ, ಗಾಯಕರು ಶ್ರೀ ಮುದ್ದು ಮೋಹನ್, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿದ್ದ ವಚನಗಳನ್ನು ಕೇಳಿದ್ರಿ. ವಚನ ಗಾಯನ ಪ್ರಸಾರವಾಯಿತು. ಕೇಳುವರೆ, ಈ ಬೆಳಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭದ ಸೋಮನಾಥ ಪರ್ವ ಕಾರ್ಯಕ್ರಮ ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಕೇಳಬಹುದು. ದೆಹಲಿ ಕೇಂದ್ರದಿಂದ ಗಮನಿಸಿ ಈ ಬೆಳಗ್ಗೆ 11:10. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:50. ಪ್ರಕಟಣೆಗಳು.
1: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. 1,000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
1: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
3: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ DTH ಪ್ರಸಾರ ಸೇವೆ.
3: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ DTH ಪ್ರಸಾರ ಸೇವೆಯಿಂದ.
3: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
3: DTH ಪ್ರಸಾರ ಸೇವೆ,
1: DD ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. DD ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ DTH ಪ್ರಸಾರ ಸೇವೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.

0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
1: ಬಳಸಿದ ನೀರು ಮರುಬಳಕೆ ಆಗಬೇಕು.
2: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
3: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
1: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:05. ಭಾವಗೀತೆಗಳು ಮೊದಲಿಗೆ ಕೇಳಿ. ಸುನೀತಾ ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ಶಂಕರ್ ಶಾನ್ಭೋಗ್ ಅವರ ಧ್ವನಿಯಲ್ಲಿದ್ದ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ರಚನೆ ಕೇಳಿದ್ರಿ. ಕೇಳುವರೆ ನೀವು ಆಕಾಶವಾಣಿ ರಾಯಚೂರು FM ಕೇಂದ್ರದ 102.1 MHz ತರಂಗಾಂತರಗಳ ಮೇಲೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದಿನ ಭಾವಗೀತೆ HS ವೆಂಕಟೇಶ್ ಮೂರ್ತಿ ಅವರದ್ದು, ಸುನೀತಾ ಅನಂತಸ್ವಾಮಿ ಅವರ ಧ್ವನಿಯಲ್ಲಿದೆ. ಕೇಳಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:30. ಚಿತ್ರಗೀತೆಗಳು ಕೇಳಿ. ರೇಣುಕಾದೇವಿ ಮಹಾತ್ಮೆ ಚಿತ್ರದ ಗೀತೆಯನ್ನು S. ಜಾನಕಿ ಅವರ ಧ್ವನಿಯಲ್ಲಿ, RN ಜಯಗೋಪಾಲ್ ಅವರ ಗೀತೆಗೆ S. ಹನುಮಂತರಾವ್ ಅವರ ಸಂಗೀತವಿದೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ಅಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದ ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆಯನ್ನು ಕೇಳಿದ್ರಿ. ಭಕ್ತ ಸಿರಿಯಾಳ ಚಿತ್ರದ್ದು, ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದ್ದು. ಈಗೊಂದು ವಾಣಿಜ್ಯ ಪ್ರಕಟಣೆ.

ಇದೀಗ ಕೇಳಿದ ಗೀತೆ ದೈವಶಕ್ತಿ ಚಿತ್ರದಿಂದ ಆಯ್ದುಕೊಂಡಿದ್ದೆವು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಗೂ ಸಂಘಟಿತರ ಧ್ವನಿಯಲ್ಲಿತ್ತು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ದೇವದಾಸಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ವಿಜಯ ನರಸಿಂಹ ಅವರ ಸಾಹಿತ್ಯವಿದೆ.

0: ದಾರಿ ತಪ್ಪಿದ ಮಗ ಚಿತ್ರದ ಈ ಗೀತೆಯೊಂದಿಗೆ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:02 ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂ ವಿ ಕರುಪಯ್ಯ ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂದಿನ ವರ್ಷದೊಳಗೆ ಎಲ್ಲಾ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಜಾರಿಗೆ ತರಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದಲ್ಲಿ ನಿಗದಿಯಾಗಿದ್ದ ನೂತನ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಂದೂಡಲಾಗಿದೆ ಎಂದು ವಿಧಾನಸಭೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿರುವ ಪ್ರಾಚ್ಯ ಅವಶೇಷ ಅನ್ವೇಷಣೆ ಸಪ್ತಾಹದಲ್ಲಿ 200 ಹೆಚ್ಚು ಪ್ರಾಚ್ಯ ಅವಶೇಷಗಳು ಸಿಕ್ಕಿವೆ ಎಂದು ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸಮಿತಿ ಅಧ್ಯಕ್ಷ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ. ಈಜಿಪ್ಟ್ನ ಗೀಜಾದಲ್ಲಿ ನಡೆಯುತ್ತಿರುವ ವಿಶ್ವ ಸ್ಕ್ವಾಶ್ ಚಾಂಪಿಯನ್ಶಿಪ್ನ 2 ಸುತ್ತಿನಲ್ಲಿ ವೀರ್ ಚೋತ್ರಾನಿ ಸೋಲನುಭವಿಸುವುದರೊಂದಿಗೆ ಭಾರತದ ಸವಾಲು ಅಂತ್ಯಗೊಂಡಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17 ಮುಕ್ತಾಯಗೊಳ್ಳಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ, ನಮ್ಮ ಜನಗಣತಿ ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
5: ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಧ್ವನಿ ಚಿತ್ರದ ಹಾಡನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಉಳಿದು ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಹಾಗೆಯೇ ಈ ಹಿಂದೆ ನಡೆದಂತಹ ಮಾತುಕತೆ ಬಹಳ ಇಷ್ಟವಾಯಿತು. ಉದಯ್ ಸರ್ ಅವರಿಗೆ ನಮಸ್ಕಾರ ಹಾಗೂ ಧನ್ಯವಾದಗಳು. AI ಬಗ್ಗೆ, ಈಗಿನ ಟೆಕ್ನಾಲಜಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾಂತೇಶ್ ಜವಳಿ ಬೆಳಗಾವಿಯಿಂದ. ಉದಯ್ ಸರ್ ಅವರು ತುಂಬ ಸೊಗಸಾಗಿ ಮಾತನಾಡಿದರು, ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ರಾಷ್ಟ್ರೀಯ ಟೆಕ್ನಾಲಜಿ ದಿವಸದ ಬಗ್ಗೆ ಕೂಡ ಎಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಬಹಳ ಅರ್ಥಪೂರ್ಣವಾಗಿತ್ತು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಮಮತಾ ಮೇಘ ಧ್ರುವ ಕೇಶವಪುರ ಹುಬ್ಬಳ್ಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅಂಬುಜ ಇವರು ಕೂಡ AI ಮಾಹಿತಿ, ಸಂದರ್ಶನ, ಹಾಡುಗಳು ಎಲ್ಲವೂ ಒಟ್ಟಾರೆ ತುಂಬ ಚೆನ್ನಾಗಿತ್ತು ಅನ್ನುವಂತಹ ಮೆಸೇಜನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ರಾಜ ಹುಸೇನ್ ಶಿವಮೊಗ್ಗದಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮ ತುಂಬ ಇಷ್ಟವಾಯಿತು, ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ, ಟಾಕ್ ಶೋ ತುಂಬ ಸೊಗಸಾಗಿತ್ತು ಅಂತ ಹೇಳಿದ್ದೀರಿ, ಧನ್ಯವಾದಗಳು ತಮಗೆಲ್ಲ. ಹಾಗೆಯೇ ಹಳೆಯ ಹಾಡುಗಳು ಪ್ರಸಾರವಾಗ್ತಾ ಇವೆ, ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಮಲೆಮಾರುತ ಚಿತ್ರದ ಎರಡು ಹಾಡುಗಳನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದರು. ಈಗಷ್ಟೇ ಪ್ರಸಾರವಾಯ್ತಲ್ಲ ಹಾಡು, ಇದು ವಲ್ಲಭಾಚಾರ್ಯರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತದಲ್ಲಿ ಪ್ರಸಾರವಾಯಿತು. ಹಾಡು ಹಳೆಯದಾದರೇನು ಭಾವನವನವೀನ, ಈ ಒಂದು ಹಾಡು ಪ್ರಸಾರವಾಯಿತು ಮಾನಸ ಸರೋವರ ಚಿತ್ರದ. ಈ ಹಾಡನ್ನು ಹಾಡಿದವರು ವಾಣಿ ಜಯರಾಮ್, ಜಿ ಎಸ್ ಶಿವರುದ್ರಪ್ಪನವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮರೆಯದಿರು ಸ್ನೇಹ ಅನ್ನುವಂಥ ಹಾಡನ್ನು ಕೇಳಿದ್ರಲ್ಲ, ಪ್ರತಿಧ್ವನಿ ಚಿತ್ರದ ಹಾಡದು. ಚಿವುದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಪ್ರಕಟಣೆಗಳು.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
3: ಶರಣರ ಸತ್ಯಾನುಸಂಧಾನದ ಸರಣಿ.
1: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
2: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
3: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
5: 8700014242.
2: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
6: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
7: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
8: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಪ್ರಕಟಣೆಗಳನ್ನು ಕೇಳಿದರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
9: ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಎಐ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಉದಯ ರಘುನಾಥ್ ಅವರಿಗೆ. ಹಾಗೆಯೇ ಎಂ ಆರ್ ಶ್ರೀಕಂಠನ್, ಇವರು ಮೈಸೂರಿನಿಂದ ಎಐ ಬಗ್ಗೆ ಉಪಯುಕ್ತ ಮಾಹಿತಿ, ಹಾಗೆಯೇ ಸುಮಧುರವಾದ ಗೀತೆಗಳು, ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂತು ಟಾಕ್ ಶೋನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಕಂಠನ್ ಅವರೇ. ಹಾಗೆಯೇ ಕಾರ್ಯಕ್ರಮ ಸೂಪರ್ ಆಗಿತ್ತು, ಒಳ್ಳೆಯ ಮಾಹಿತಿ, ಹಾಡುಗಳು ಎಲ್ಲವೂ ಒಟ್ಟಾರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆಯೇ ಸೇಡಂ ತಾಲೂಕು ಇಲ್ಲಿಂದ ಶಿವಲಿಂಗಯ್ಯ ಅವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಟಾಕ್ ಶೋ ಅಂತ ಹೇಳ್ತಾ ಇದ್ದಾರೆ. ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರ ಮೆಸೇಜ್ ಬಂದಿದೆ. ಬೊಮ್ಮೆ ನಗರಿ ಇಲ್ಲಿಂದ ರಾಣಿಯವರ ಮೆಸೇಜ್ ಬಂದಿದೆ. ಟಾಕ್ ಶೋ ಕೇಳಿದೆ, ತುಂಬ ಸೊಗಸಾಗಿ ಮೂಡಿ ಬಂತು, ಹಾಡುಗಳು ಬಹಳ ಇಷ್ಟವಾದವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ರಾಣಿ ತಮಗೆ. ಶ್ರೀ ಉದಯ್ ಅವರ ಜೊತೆಗಿನ ಮಾತು ಬಹಳ ಇನ್ಫಾರ್ಮೇಟಿವ್ ಆಗಿತ್ತು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಪದ್ಮನಾಭ ನಗರದಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಟಾಕ್ ಶೋ ಇಷ್ಟವಾಯಿತು, ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಲಸೂರು ರಾಜೇಶ್, ಇವರು ಕೂಡ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು, ಧನ್ಯವಾದಗಳು, ಹಾಡುಗಳು ಕೂಡ ಸೊಗಸಾಗಿದ್ವು ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ಇವರು ಕೂಡ ಕಾರ್ಯಕ್ರಮವನ್ನು ಮೆಚ್ಕೊಂಡು ಮೆಸೇಜ್ ಮಾಡಿದ್ದಾರೆ.

ಮುಗ್ಧ ಮಾನವ ಚಿತ್ರದ ಹಾಡನ್ನ ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಚಿಯುದಯಶಂಕರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೇನೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ತಾಯಿಗೆ ತಕ್ಕ ಮಗ ಚಿತ್ರದ ಹಾಡಿದು. ಚಿಯುದಯಶಂಕರ್ ಈ ಗೀತೆಯನ್ನ ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಅಪರಿಚಿತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಪಿ ಆರ್ ರಾಮದಾಸ್ ನಾಯ್ಡು ಇವರ ರಚನೆಯನ್ನ ಎಲ್ ವೈದ್ಯನಾಥನ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಗ್ತಾ ಇದೆ. ಬಂಗಾರದ ಮನೆ ಚಿತ್ರದ ಹಾಡಿದು ಬಸವರಾಜ್ ಕೆಸ್ತೂರ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇದೆ.

ಮಾನಿನಿ ಚಿತ್ರದ ಹಾಡಿದು ಜೀವದಯಶಂಕರ್ ಗೀತೆನ ಬರೆದಿದ್ರು, ಕೆ ವಿ ಮಹಾದೇವನ್ ಅವರ ಸಂಗೀತ ಇತ್ತು, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗುತ್ತೆ. ಮಾನಿನಿ ಚಿತ್ರದ ಈ ಹಾಡು ಯೋಗೇಶ್ವರ ಶಂಕರಾನಂದ್ ಅವರ ರಚನೆ, ಕೆ ವಿ ಮಹಾದೇವನ್ ಅವರ ರಾಗ ಸಂಯೋಜನೆ ಇದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು ಕೊನೆಯ ಹಾಡಾಗಿ ಪ್ರಸಾರವಾಗ್ತದೆ. ಹೃದಯ ಸಂಗಮ ಚಿತ್ರದ ಹಾಡು ಎಸ್ ಜಾನಕಿ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇದೆ. ಇಂದಿನ ಈ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 11 ಗಂಟೆ. ಪ್ರಕಟಣೆಗಳನ್ನು ಕೇಳಿ.
1: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
0: ಪ್ರಕಟಣೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
4: ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.
5: ಸಮಯ ಆಗಿದೆ 11:02. ನೀವು ಕೇಳ್ತಾ ಇದ್ದಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಈ ಹೊತ್ತಿನಲ್ಲಿ ಮೊದಲಿಗೆ ಕೇಳಿ ಮುಂಗಾರು ಮಳೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಮುಗುಳು ನಗೆ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಕಾಶವಾಣಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಲಿಸಲಿದ್ದೀರಿ.

Alle zur Schule, Damerusi, egal. Schiff, jump, jump, jump, ta-da-da.

0: ಡಾಕ್ಟರ್ ಅಭಿಷೇಕ್ ವೈಷ್ಣವಿ ರವಿ ಹಾಗೂ ಸಂಗಡಿಗರು ಹಾಡಿದ ಪೆನ್ಸಿಲ್ ಬಾಕ್ಸ್ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಅನೂಪ್ ಚಂದ್ರನ್ ಅವರ ಸ್ವರದಲ್ಲಿ ನಮ್ಮ ಭಾರತ ಚಿತ್ರದಿಂದ ಇದ್ದ ಗೀತೆಯನ್ನ ಆಲಿಸಿದ್ರಿ. ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದೀಗ.

0: ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಡ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಡ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಡ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು,

0: ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು ಈವರೆಗೆ ಶೇಕಡ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡ 1.5% ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈ

0: कल हम इसी कविता को याद करने की कोशिश करेंगे।
1: जी हाँ टीचर जी,
2: जी हाँ टीचर नी,
0: धन्यवाद और नमस्ते।
2: नमस्ते टीचर नी जी।
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಳಿನಿ ಪೈ, ಇವರೊಂದಿಗೆ ಭಾಗವಹಿಸಿದವರು ನೇಹಾ ಪಿಎಸ್ ಹಾಗೂ ರೇವತಿ ಪಿಎಂ.

0: ಬೆಂಕಿ, ಗಾಡಿ ಬೆಂಕಿ ಬಿದ್ದಿದೆ.
1: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
2: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
1: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
2: ಇದು ಕೃಷಿಕನ ಬದುಕಿಗೂ ಮಾರಕ.
1: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
2: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
2: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
2: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡೂ ಬೆಳೆದೀತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

0: ಆಕಾಶವಾಣಿ ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣ ಮೂರ್ತಿ. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ.

0: ಶಿವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತಪ್ಪರು ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
1: दुनिया भर की शक्तियां भारत को दबोचने के लिए मैदान में उतरी. अनेक प्रकार के बंधन लग गए. उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है. दुनिया की कोई ताकत भारत को झुका नहीं सकती.
0: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟ್ರವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998 ಪೋಖ್ರಾನ್ನಲ್ಲಿ ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಮೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು

0: ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ. ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ

0: ಮನೋವಿಹಾರಿಣಿ, ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ಸಮಯ 3:11. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
3: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
4: ಸರ್ ನಮಸ್ತೆ ಸರ್.
3: ಈಗ ಈ ಆಹಾರ ಕಲಬೆರಕೆ ವಿಷಯವಾಗಿ ಆಗಲಿ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಆಹಾರಗಳಲ್ಲಿ ಬೇರೆ ಬೇರೆ ರಾಸಾಯನಿಕಗಳನ್ನು ಸೇರಿಸೋದಾಗಲಿ, ಇವೆಲ್ಲವೂ ಕೂಡ ಅನೇಕ ಸಮಸ್ಯೆಗಳಿವೆ. ಅನೇಕರು ಕೂಡ ಕಾನೂನಿನ ನೆರವಿಗೆ ಧಾವಿಸ್ತಾರೆ, ಅನೇಕ ಪೊಲೀಸ್ ಕೇಸ್ಗಳು ಕೂಡ ಆಗ್ತವೆ. ಹೀಗೆ ಈ ಆಹಾರ ಕಲಬೆರಕೆ ಆದಾಗ ದೂರನ್ನು ನಾವು ಎಲ್ಲಿ ಕೊಡಬೇಕು ಸರ್? ಯಾವ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕಾಗತ್ತೆ? ಹೇಗೆ ಸರ್ ಅದೆಲ್ಲ?
4: ಅಂಗಡಿಗಳಲ್ಲಿ ಅಕ್ಕಿ ಗುರಾಣಿಗಳಲ್ಲಾಗ್ಬೋದು, ಈ ಹಣ್ಣುಗಳಿಗೆ ಇಂಜೆಕ್ಷನ್ ಮಾಡುವಂಥದ್ದು, ಜೊತೆಗೆ ಅಕ್ಕಿಗಳಿಗೆ ಕಲ್ಲನ್ನ ಬೆರೆಸುವಂಥದ್ದು.
3: ಹೌದೌದು. ಆಮೇಲೆ ಈ ಸೇಬು ಹಣ್ಣಿಗೆ ವ್ಯಾಕ್ಸ್ ಅನ್ನ ಲೇಪನ ಮಾಡಿ ಕೆಡ್ಲಾರ್ದಂಗೆ ಇಡೋದಾಗ್ಲಿ, ಅಥವಾ ಹಣ್ಣು ಬೇಗ ಹಣ್ಣಾಗ್ಲಿ ಅಂತೇಳಿ ಬೇರೆ ಬೇರೆ ಏನೇನೋ ಲೇಪನ ಮಾಡೋದು, ಅದನ್ನ ಅದ್ದೋದು ನೀರಲ್ಲಿ, ಯಾವ್ದೋ ಕೆಮಿಕಲ್ ಅದ್ದೋದು.
4: ಹೌದೌದೌದು. ಆಮೇಲೆ ಬೇಳೆಗಳೆಲ್ಲ ಐಟಮ್ಸ್ ಬರ್ತದೆ, ಈ ಐಟಮ್ಸ್ಗಳಿಗೆಲ್ಲ ಕಲಬೆರಕೆ, ಈ ಕಲ್ಲು ಆಗ್ಬೋದು ಅಥವಾ ಬೇಳೆ ರೀತಿ ಸಂಬಂಧಪಟ್ಟಂತೆ ತೂಕ ಜಾಸ್ತಿ
3: ಮಾಡೋದು,
4: ಆ ತೂಕ ಅವ್ರಿಗೆ ಜಾಸ್ತಿ ಬರಬೇಕು ಅನ್ನುವಂಥದ್ದು ಬಹಳಷ್ಟು ನಾವಿವತ್ತು ಸಾಕಷ್ಟು ನೋಡ್ತಾ ಇದ್ದೀವಿ ಸರ್. 20 ವರ್ಷ ಮುಂದಕ್ಕೆ ಹೋದ್ರೆ ಸರ್, ನಾವು ಈ ಹಳ್ಳಿಗಳಿಗಾಗ್ಬೋದು ಅಥವಾ ನಾವು ಯಾವುದೇ ಪ್ರದೇಶಕ್ಕೂ ಹೋದ್ರೆ ವಯಸ್ಸಾದಂತಹ ವ್ಯಕ್ತಿಗಳನ್ನ ನೋಡೋದೇ
3: ಇಲ್ಲ. ಆಯ್ತು ಸರ್, ಈ ಬಗ್ಗೆ ಏನಾರ ಸಮಸ್ಯೆ ಆದಾಗ ದೂರನ್ನ ಎಲ್ಲಿ ನೀಡಬೇಕು, ಆ ಪರಿಹಾರದ ಬಗ್ಗೆ ಮಾತಾಡೋಣ.
4: ದೂರನ್ನ ನೀಡಬೇಕು ಅಂದ್ರೆ ಸರ್, ಆಹಾರ ಇಲಾಖೆ ಇದೆ. ಆಹಾರ ಇಲಾಖೆ ಅರ್ಜಿ ಕೊಟ್ಟು ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸುವಂತದ್ದು ಮೊದಲನೇ ಒಂದು ಅಂಶವಾಗ್ತದೆ. ಈ ಅಂಗಡಿಗಳಲ್ಲಿ ಕಲಬೆರಕೆ ಮಾಡಿ ಮಾರಾಟ ಮಾಡುವಂತ ಸಂದರ್ಭ ಬಂದಾಗ ಗ್ರಾಹಕ ಮಂಡಳಿ ಏನಿದೆ, ಆ ಕನ್ಸೂಮರ್ ಕೋರ್ಟ್ನ ಅಪ್ರೋಚ್ ಮಾಡಿ ನಾವು ಪರಿಹಾರನ ಪಡ್ಕೊಳ್ಳುವಂತ ಅವಕಾಶಗಳು ಬೇಕಾದಷ್ಟಿಲ್ಲ ಸರ್. 2023 ಬಂದಂತಹ ಹೊಸ ಕಾಯ್ದೆಗಳೇನಿದಾವೆ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂಶಗಳನ್ನು ಸಹಿತ ಇಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರಕರಣ ಆಗಿದೆ ಅನ್ನುವಂಥದ್ದನ್ನ ಫಸ್ಟ್ ನಾವು ನೋಡ್ಬೇಕಾಗ್ತದೆ.
3: ಅದಕ್ಕಾಗಿ ಸಂಬಂಧಪಡುವಂತಹ ರಸೀದಿಗಳನ್ನು
4: ಇಟ್ಕೋಬೇಕಾಗ್ತದೆ. ಆಹಾರವನ್ನ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗ್ತದೆ ಸರ್.
3: ವಹಿಸಬೇಕಾಗತ್ತೆ, ಯಾಕಂದ್ರೆ ಒಂದು ಆಹಾರ ಕಲಬೆರಕೆ ಆದ್ರೆ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಳ್ತಾರೆ.
4: ಹೌದು.
3: ಯಾವುದೇ ಆಗಿರ್ಬೋದು, ಒಂದು ಸಣ್ಣ ಒಂದು ಪ್ಯಾಕೆಟ್ ಇರಬಹುದು, ಆ ಪ್ಯಾಕೆಟ್ ಅದು ವಿಷಕಾರಿ, ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಎಲ್ಲ ಅಕಸ್ಮಾತ್ ಸರಿಯಾಗಿ ಬರೆದಿದ್ರು ಕೂಡ ಅದರಲ್ಲಿ ಏನಾದರೂ ಒಂದು ವಿಷಕಾರಿ ಅಂಶ ಸೇರಿ ಹಾಳಾಗಿರ್ಬೋದು, ಅದನ್ನ ನಾವು ಬಳಸ್ತೀವಿ ಅಂಗಡಿಯಿಂದ ಬಹಳ ಚೆನ್ನಾಗಿದೆ ಅಂತ ಹೇಳಿ ಬಂದ್ಬಿಟ್ಟು ತಗೊಳ್ತೀವಿ ನಾವು. ಮತ್ತೆ ಆಹಾರ ಇಲಾಖೆ ಕಡೆಯಿಂದ ಇದು ಒಂದು ಸೇವಿಸಲು ಯೋಗ್ಯವಾದಂತಹ ಆಹಾರ ಅಂತ ಹೇಳಿ ಆ ಒಂದು ಫುಡ್ ಸೆಕ್ಯೂರಿಟಿ ಅವ್ರ ಕಡೆಯಿಂದ ಸರ್ಟಿಫೈ ಆಗಿರ್ಬೇಕು. ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇನ್ನಿತರ ಕೆಲವು ವಸ್ತುಗಳನ್ನ ಕೂಡಲೇ ತಗೊಂಡ್ಬಂದ್ಬಿಡ್ತೀವಿ ನಾವು. ಅಲ್ಲಿ ಕೂಡ ವಿಷಕಾರಿ ಅಂಶಗಳು ಇರೋ ಸಾಧ್ಯತೆ ಇರುತ್ತೆ, ಅದರಿಂದ ಸಾವು ನೋವುಗಳು ಕೂಡ ಸಂಭವಿಸ್ತವೆ.
4: ಆಮೇಲೆ ಇದರಲ್ಲಿ ಬಹಳಷ್ಟು ನಾವು ನೋಡ್ತಾ ಇರುವಂತದ್ದು ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ನಾವು ಊಟದ ಎಲೆ ಬರ್ತದಲ್ಲ ಸರ್, ಆ ಊಟದ ಎಲೆ ಪ್ಲಾಸ್ಟಿಕ್ ಎಲೆಯಲ್ಲಿ ನಾವು ಊಟವನ್ನ ಮಾಡ್ತಾ ಇದ್ದೀವಿ ನೋಡಿ. ನಾವು ಆಹಾರದಲ್ಲಿ ಕಲಬೆರಕೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ನಾವು ಪ್ರತಿ ದಿನ ಬಳಸುವಂತ
3: ವಸ್ತುಗಳಲ್ಲಿ ಕೂಡ ಇರುತ್ತೆ. ಒಂದು ಚಹಾ ಕುಡಿಯುವಂತ ಕಪ್ ಅಲ್ಲಿ ಕೂಡ ಅಲ್ಲಿ ಅಂಶಗಳು ಇರಬಹುದು, ಆ ಒಂದು ಪ್ಲಾಸ್ಟಿಕ್ ಅಂಶಗಳು ಹೊಟ್ಟೆ ಒಳಗೆ ಹೋಗ್ತವೆ. ಅದಕ್ಕೆ ತಾವ್ ಹೇಳದಂಗೆ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕು, ಅನೇಕ ಟ್ರಿಬ್ಯುನಲ್ಗಳು ಇರ್ತವೆ ಅಲ್ಲಿ ಕೂಡ ಹೋಗಿ ಸಂಪರ್ಕ ಮಾಡಬೇಕಾಗತ್ತೆ. ಅಲ್ಲಿ ಮುನ್ಸಿಪಾಲ್ಟಿ ಇರಬಹುದು, ನಗರಸಭೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಸಂಪರ್ಕ ಮಾಡಬೇಕು. ವಕೀಲರಾದ ಮಂಜೇಶ್ ಅವರೇ ತಾವು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
4: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ

ಮೂರು. ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 3:41 ಸೆಕೆಂಡ್ಗಳು. ಪ್ರಶ್ನೋತ್ತರದ ಸಮಯ. ಪ್ರಶ್ನೆ ಕೇಳೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ಈಗಾಗಲೇ ಕಾಯ್ತಾ ಇದ್ದೀರಿ. ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯನ ಕಿರಣಗಳು ನೇರವಾಗಿ ಬೀಳದಿದ್ದರೂ ತನ್ನ ವಿಚಿತ್ರ ಭೌಗೋಳಿಕ ಸ್ಥಿತಿಯಿಂದಾಗಿ ಹಗಲಿನಲ್ಲಿಯೂ ಕತ್ತಲೆಯಾಗಿ ಕಾಣುವ ಹಿಮಾಲಯದ ಕಣಿವೆ ಯಾವುದು? ಮತ್ತೊಮ್ಮೆ ಪ್ರಶ್ನೆ: ಸೂರ್ಯನ ಕಿರಣಗಳು ನೇರವಾಗಿ ಬೀಳಲ್ಲ, ತನ್ನ ವಿಚಿತ್ರ ಭೌಗೋಳಿಕ ಸ್ಥಿತಿಯಿಂದಾಗಿ ಹಗಲಿನಲ್ಲಿಯೂ ಕತ್ತಲೆಯಂತೆ ಕಾಣುವಂಥ ಹಿಮಾಲಯದ ಈ ಕಣಿವೆ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ಸೂರ್ಯನ ಕಿರಣಗಳು ನೇರವಾಗಿ ಆ ಜಾಗಕ್ಕೆ ಬೀಳದಿದ್ರು ಕೂಡ ಅಲ್ಲೊಂದು ವಿಚಿತ್ರ ಭೌಗೋಳಿಕ ಸ್ಥಿತಿ ಇರುತ್ತೆ, ಹಗಲಿನಲ್ಲಿಯೂ ಕೂಡ ಕತ್ತಲೆಯಾಗಿ ಕಾಣುವಂತ ಹಿಮಾಲಯದ ಈ ಕಣಿವೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರೆಲ್ಲ ನೋಡೋದಾದ್ರೆ, ನೇತ್ರಾ ಕೆಂಗೇರಿಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ, ಹಾಗೆ ಸರಿಯಾದ ಉತ್ತರ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋರು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದ್ಯಾ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಹಾ, ಈ ತನಕ ಸಿಕ್ಕಿದ್ರಲ್ಲಿ ಇವರ ಉತ್ತರ ಸರಿಯಾಗಿತ್ತು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರ ಆಗಿತ್ತು ಒಂದು ಪಿನ್ ಕಣಿವೆ, ಮತ್ತೊಂದು ಲಡಾಖ್ನ ಹೆನ್ಲೆ ಡಾರ್ಕ್ ಸ್ಕೈ ಕಣಿವೆ. ಇದು ಹಗಲಿನಲ್ಲಿ ಕೂಡ ಕತ್ತಲೆಯಾಗಿ ಕಾಣುವಂತ ಹಿಮಾಲಯದ ಕಣಿವೆಗಳು, ದೊಡ್ಡ ದೊಡ್ಡ ಕಪ್ಪು ಬಣ್ಣದ ಒಂದು ಲೆಕ್ಕದ ಬಂಡೆಗಳು ಕೂಡ ನಾವು ಈ ಕಣಿವೆಯಲ್ಲಿ ಕಾಣಬಹುದು. ಒಂದು ರೀತಿ ಕಾರ್ಗತ್ತಲು ಅಂತಾರಲ್ಲ, ಹಾಗೆ ಇದಕ್ಕಿದ್ದ ಹಾಗೆ ಸಂಪೂರ್ಣ ಕತ್ತಲೆಯ ವಾತಾವರಣ, ಅದು ಹಗಲಿನಲ್ಲಿಯೂ ಕೂಡ ಈ ರೀತಿಯ ಕತ್ತಲೆಯ ವಾತಾವರಣ ಈ ಕಣಿವೆಗಳಲ್ಲಿ ಕಾಣಸಿಗುವಂಥದ್ದು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಅಲ್ಲದೆ ಇಡೀ ಸೌರ ಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಯಾವುದು? ಭೂಮಿ ಮೇಲೆ ಮಾತ್ರ ಅಲ್ಲ, ಇದು ಇಡೀ ಸೌರ ಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಂಬರ್.

ಭೂಮಿ ಮೇಲೆ ಮಾತ್ರ ಅಲ್ಲ, ಇಡೀ ಸೌರ ಮಂಡಲದಲ್ಲಿಯೇ ಅತಿ ಎತ್ತರದ ಪರ್ವತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ರಘುನಾರಾಯಣ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋರು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಮ್ಮತ್ರ ಕೂಡ ಸರಿಯಾಗಿದೆ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಭಾಗ್ಯರಾಮಣ್ಣ ಭಾರತ ನಗರದಿಂದ, ಸುಮಾ ತುಮಕೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಶ್ರೀಜಾ ಸಾಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಜೊತೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಚೇತನ್ ಅವರು. ದೇವಿಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ವರಲಕ್ಷ್ಮಿ ಪೀಣ್ಯಿಂದ ಸರಿ ಉತ್ತರ ಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ತಮ್ಮ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಒಲಿಂಪಸ್ ಮಾನ್ಸ್. ಇದು ಭೂಮಿ ಮೇಲೆ ಮಾತ್ರ ಅಲ್ಲ, ಇಡೀ ಸೌರಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಅಂತ ಹೇಳಿ ಕರ್ಕೊಂಡಿರುವಂಥದ್ದು. ಎಲ್ಲಿದೆ ಇದು? ಭೂಮಿ ಮೇಲಿದ್ಯಾ? ಮಂಗಳ ಗ್ರಹದಲ್ಲಿ ಇರುವಂಥದ್ದು. ಮೌಂಟ್ ಎವರೆಸ್ಟ್, ನಮ್ಮ ಎತ್ತರದ ಪರ್ವತ ಏನಿದೆ, ಈ ಮೌಂಟ್ ಎವರೆಸ್ಟ್ಗಿಂತ ಸುಮಾರು 3 ಪಟ್ಟು ದೊಡ್ಡದಾಗಿ ಇರುವಂಥದ್ದು. ಸುಮಾರು 21 ಕಿಲೋಮೀಟರ್ಷ್ಟು ಎತ್ತರ ಇದು ಇದೆ ಅಂತ ಹೇಳಿ ಒಲಿಂಪಸ್ ಮಾನ್ಸ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪರ್ವತಗಳ ತಳಭಾಗದಿಂದ, ಅಂದರೆ ಭೂಮಿ ಲೆವೆಲ್ಲಿಗೆಲ್ಲ ತಳಭಾಗದಿಂದ ಲೆಕ್ಕ ತಗೊಂಡಾಗ, ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರವಿರುವಂಥ ಪರ್ವತ ಯಾವುದು? ಮತ್ತೊಮ್ಮೆ, ಪರ್ವತಗಳ ತಳಭಾಗದಿಂದ ಹಿಡಿದು ಆ ಪರ್ವತದ ತುತ್ತ ತುದಿಯವರೆಗೆ ಲೆಕ್ಕ ಹಾಕಿದಾಗ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರವಿರುವಂಥ ಪರ್ವತ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ಪರ್ವತಗಳ ತಳಭಾಗದಿಂದ ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ ಇರುವಂತ ಪರ್ವತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರ ಕಳಿಸ್ಕೊಟ್ಟಿದ್ರು ಸುಧಾನಾರಾಯಣ್ ಕೆ ಹಳ್ಳಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆಪಾಳ್ಯದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸೋನು ಚಿತ್ರದುರ್ಗದಿಂದ, ಡೇವಿಡ್ ಮುನಿರಾಬಾದ್ನಿಂದ, ಬಿಕೆ ಶಿವಕುಮಾರ್ ಅವರ ಉತ್ತರ ಸರಿ ಇತ್ತು, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ, ನಾಗರಾಜ್ ಚೌಧರಿಯವರ ಉತ್ತರ ಸರಿ, ಅನಿತಾ ಅನಂತರಾಜ ಗೂರ್ಲಡ್ಕೋ ಹಿರಿಯೂರು ಚಿತ್ರದುರ್ಗದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ ಸರಿ ಉತ್ತರ ಕಳಿಸಿದ್ರು. ಇನ್ನೂ ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಮೇಡಮ್, ನನ್ನ ಉತ್ತರ ಕೂಡ ಸರಿ ಇದೆ, ನನ್ನ ಉತ್ತರ ಕೂಡ ಸರಿ ಇದೆ ಅಂತ ಹೇಳಿ ನೀವು ಮತ್ತೆ ಮತ್ತೆ ಮೇಲಿನ ಮೇಲೆ ಮೆಸೇಜ್ ಟೈಪ್ ಮಾಡಿ ಕಳಿಸ್ತಾ ಇದ್ದೀರಿ. ಖಂಡಿತ ನಿಮ್ಮ ಉತ್ತರ ಸರಿ ಇದೆ, ಆದರೆ ಎಲ್ಲರ ಹೆಸರುಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಸರಿ ಉತ್ತರ ಏನಾಗಿತ್ತು? ಮೌನಾಕಿಯಾ. ಮೌನಾಕಿಯಾ ಅನ್ನುವಂಥ ಪರ್ವತ ಹವಾಯಿ ಅಲ್ಲಿ ಇರುವಂಥದ್ದು. ಇದರ ಒಟ್ಟು ಎತ್ತರ 10,210 ಮೀಟರ್. ಆದರೆ ಇದರ ಅರ್ಧಕ್ಕಿಂತ ಹೆಚ್ಚು ಭಾಗ ಸಮುದ್ರದ ಅಡಿಯಲ್ಲಿ ಇದೆ. ಸಮುದ್ರ ಮಟ್ಟದಿಂದ ಮೇಲೆ ಕಾಣೋದು ಕೇವಲ 4,205 ಮೀಟರ್ ಅಷ್ಟೇ. ಸಮುದ್ರದ ತಳಮಟ್ಟದಲ್ಲೂ ಕೂಡ ಇದರ ಈ ಒಂದು ಪರ್ವತ ಇರುವಂಥದ್ದು. ಹಾಗಾಗಿ ಪರ್ವತಗಳ ತಳಭಾಗದಿಂದ ನಾವು ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ ಇರುವಂಥ ಪರ್ವತ ಮೌನಾಕಿಯಾ, ಹವಾಯಿ ದ್ವೀಪದಲ್ಲಿರುವಂಥ ಮೌನಾಕಿಯಾ ಪರ್ವತ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ದೊಡ್ಡ ನದಿಗಳಲ್ಲಿ ಒಂದಾದ ಅಮೆಜಾನ್ ನದಿಯುದ್ದಕ್ಕೂ ಇರುವಂಥ ಸೇತುವೆಗಳ ಸಂಖ್ಯೆ ಎಷ್ಟು? ಅಮೆಜಾನ್ ನದಿ ಏನಿದೆ, ಈ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥದ್ದು, ಮಾಡಿರುವಂಥ ಈ ಸೇತುವೆಗಳ ಸಂಖ್ಯೆ ಎಷ್ಟು? 1, 2 ದೊಡ್ಡ ನದಿ ಅಂದಮೇಲೆ ಇನ್ನೊಂದು 100, 200, 500 ಇರ್ಬೋದಾ? ಯೋಚನೆ ಮಾಡಿ ಎಷ್ಟಿದೆ ಅಂತ. ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಪ್ರಶ್ನೆ ಕೇಳಿಯಾಗಿತ್ತು. ಜಗತ್ತಿನ ಅತಿದೊಡ್ಡ ನದಿಗಳಲ್ಲಿ ಒಂದಾದಂಥ ಅಮೆಜಾನ್ ನದಿಯುದ್ದಕ್ಕೂ ಇರುವಂಥ ಸೇತುವೆಗಳ ಸಂಖ್ಯೆ ಎಷ್ಟು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ, ಉತ್ತರ ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿ ಎನ್ ವೆಂಕಟೇಶ್ ಕೋಲಾರದಿಂದ, ಸುನಂದಾ ಸ್ಕಂದ ಲೇಔಟ್ನಿಂದ, ಎಸ್ ಎಂ ಶೋಭಾ ಹಾಸನ್ನಿಂದ. ನೊಬೆಲ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡಿದ್ರೆ ಈಗ ಮಂಜುನಾಥ್ ಲಗೇರಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸರಿಯ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ 300, 400, 500 ಎಲ್ಲ ಬಂತು. ಆದರೆ ಸರಿ ಉತ್ತರ ಆಗಿತ್ತು 0. ಅಮೆಜಾನ್ ನದಿಗೆ ಅಡ್ಡಲಾಗಿ ಒಂದೇ ಒಂದು ಶಾಶ್ವತ ಸೇತುವೆ ಕೂಡ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನದಿಯ ಸುತ್ತಮುತ್ತ ಇರುವಂತಹ ದಟ್ಟವಾದಂಥ ಅರಣ್ಯ, ಜೊತೆಗೆ ನದಿಯ ಅಗಲ. ಮಳೆಗಾಲದಲ್ಲಂತೂ ವಿಪರೀತವಾಗಿ ಇಲ್ಲಿ ಆಗುವಂಥ ಫ್ಲೋಯಿಂಗ್ ಏನಿರುತ್ತೆ, ನದಿಯ ಪ್ರವಾಹಗಳೇನಿರುತ್ತೆ, ನದಿಯ ಹರಿವು ಏನಿರುತ್ತೆ, ಎಲ್ಲ ಕಾರಣದಿಂದ ಒಂದೇ ಒಂದು ಸೇತುವೆ ಕೂಡ ಇಲ್ಲಿ ನಿರ್ಮಿಸಲಾಗಿಲ್ಲ. ಓಕೆ, ಇದಾಗಿತ್ತು ಸರಿಯಾದ ಉತ್ತರ 0 or 0 ಸರಿ ಉತ್ತರ ಆಗಿತ್ತು. ಎಸ್, ಈಗ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮಂಜಿನ 5 ನಿಧಿಗಳು, ಮಂಜಿನ 5 ನಿಧಿಗಳು, ಮಂಜು ಅಂದರೆ ಸ್ನೋ, ಈ ಸ್ನೋ ಇರುವಂಥ 5 ನಿಧಿಗಳು ಅಂತ ಹೇಳಿ ಕರೆಯಲ್ಪಡುವಂಥ ವಿಶ್ವದ 3ನೇ ಅತಿ ಎತ್ತರದ ಶಿಖರ ಯಾವುದು? ಮಂಜಿನ 5 ನಿಧಿಗಳು ಎಂದು ಕರೆಯಲ್ಪಡುವ ವಿಶ್ವದ 3ನೇ ಅತಿ ಎತ್ತರದ ಶಿಖರ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು. ಮಂಜಿನ ಐದು ನಿಧಿಗಳು ಎಂದು ಕರೆಯಲ್ಪಡುವಂತಹ ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸುಭಾನ್ ಕೋರಿ ಹಂಪಸಾಗರದಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸುಷ್ಮಾ ಕಾರ್ತಿಕ್ ಆನೆಕಲ್ನಿಂದ ನಿಮ್ಮ ಹತ್ರ ಕೂಡ ಸರಿಯಾಗಿದೆ. ಜೊತೆಗೆ ನಮ್ಮ ಹತ್ರ ಕೂಡ ಸರಿ ಇದೆ ಅಂತ ಹೇಳಿ ಹೇಳ್ತಾ ಇರೋದು ಯಾರು ಅಂತ ಹೇಳಿ ನೋಡೋದಾದ್ರೆ ಮಕಾಲು ಅಂತ ಹೇಳಿ ಐದನೇ ಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀರಾ. ನಾನು ಕೇಳಿದ್ದು ಮೂರನೇ ಸ್ಥಾನದ ಬಗ್ಗೆ. ವರಲಕ್ಷ್ಮಿ ಅವರು ಸರಿ ಉತ್ತರ ಕಳಿಸಿ ಕೊಟ್ಟಿದ್ದಾರೆ. ಹಾಗೆ ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮಾದಪ್ಪ ಕೃಷ್ಣ ಕೆ ಎಂ ಕಮಂದಲಗುಂದಿ ಜಗಳೂರು ತಾಲೂಕಿನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಸರಿಯಾದ ಉತ್ತರ ಕೊಟ್ಟಿರೋದು ಮತ್ಯಾರು ಮತ್ಯಾರು ಅಂತ ಹೇಳಿದ್ರೆ ಮಲ್ನಾಡು ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿರೋದು ರಮ್ಯಾ ಅವರು. ನನ್ನ ಹೆಸರು ರಮ್ಯಾ ಅಂತ ಟೈಪ್ ಮಾಡಿದ್ದಾರೆ. ಎಲ್ಲಿ ನಾನು ನನ್ನ ಹೆಸರು ಅಂತ ಓದ್ಕೊಂಡ್ಬಿಡ್ತೀನೋ ಅಂತ. ಅವರ ಹೆಸರು ರಮ್ಯಾ, ಮಲ್ನಾಡು ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಗಾಯತ್ರಿ ಧಾರವಾಡದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂದ್ರೆ ಸುಮಾ ತುಮಕೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ವಾಸಿಂ ಅಲಿ ಜಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗಿತ್ತು? ಕಾಂಚನಜುಂಗ. ಕಾಂಚನಜುಂಗ ದಿ ಫೈವ್ ಟ್ರೆಜರ್ಸ್ ಆಫ್ ಸ್ನೋ ಅಂತ ಹೇಳಿ ಕೂಡ ಕರೀತಾರೆ. ಮಂಜಿನ ಐದು ನಿಧಿಗಳು ಅಂತ ಹೇಳಿ ಕರೆಯಲ್ಪಡುವಂತ ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಇದಾಗಿರುವಂತದ್ದು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಜಗತ್ತಿನ ಅತಿ ಹಳೆಯ ನದಿ ಎಂದು ಯಾವುದನ್ನು ಕರೆಯಲಾಗುತ್ತೆ? ಜಗತ್ತಿನ ಅತಿ ಹಳೆಯ ನದಿ ಎಂದು ಯಾವುದನ್ನು ಕರೆಯಲಾಗುತ್ತೆ? ಸರಿ ಉತ್ತರ ಬರಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಗಾಳಿ ನೀರು ಈ ಭೂಮಿಗೆ. ನಾವು ಪ್ರಶ್ನೆ ಕೇಳಿದ್ ಕೂಡ ನದಿ ಬಗ್ಗೆ, ಜಗತ್ತಿನ ಅತಿ ಹಳೆಯ ನದಿ ಅಂತ ಹೇಳಿ ಯಾವುದನ್ನ ಕರೆಯಲಾಗತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಜಗದೀಶ್ ನಾಯ್ಕ್ ಗೋಳಿಬೈಲ್ ಹೊನ್ನಾವರದಿಂದ, ಆಶಶಿನೈ ಮಡಿಕೇರಿಯಿಂದ, ಅನಿಲಾ ಭೀಷಣ್ಣವರ್ ಶಮನೇವಾಡಿಯಿಂದ, ಹಾಗೆ ಶರಣಪ್ಪ ಅಂಗಡಿ ಹಟ್ಟಿ ರಾಯಚೂರಿನಿಂದ, ಪರಿಮಳ ಬೆಂಗಳೂರಿನಿಂದ, ಈರಣ್ಣಗೌಡ ಪಾಟೀಲ್ ವಿಜಯಪುರದಿಂದ, ಸುಜಾತ ಕೆ ನಟರಾಜ್ ಹಾಸನದಿಂದ, ರಾಮರೆಡ್ಡಿ ರಾಯಚೂರಿನಿಂದ, ಸಮರ್ಥ ಹೆಚ್ ಡಿ ಅವರ ಉತ್ತರ ಕೂಡ ಸರಿಯಾಗಿತ್ತು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಫಿಂಕ್ ನದಿ, ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಫಿಂಕ್ ನದಿ. ಇದು ಸುಮಾರು 300-400 ಮಿಲಿಯನ್ ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗತ್ತೆ. ಹೇಗೆ ಅಂತ ಹೇಳಿದ್ರೆ, ಇದು ನಮ್ಮ ಹಿಮಾಲಯಕ್ಕಿಂತ ಹಳೆಯದು ಅನ್ನುವಂಥ ನಂಬಿಕೆ ಇರುವಂಥದ್ದು. ಸೊ ಫಿಂಕ್ ನದಿ ಆಸ್ಟ್ರೇಲಿಯಾದಲ್ಲಿರುವಂಥದ್ದು, ಜಗತ್ತಿನ ಅತಿ ಹಳೆಯ ನದಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಮಾಹಿತಿ ಜೊತೆ ಒಂದಷ್ಟು ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ಸರಿಯಾಗಿ ನಿಮ್ಮೊಟ್ಟಿಗೆ ಮಾತುಕತೆ, ಜೊತೆಗೆ ಒಂದೊಳ್ಳೆ ಸಾಧಕನ ಕಥೆ ನಮ್ಮ ಜೊತೆಯಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ಆರ್ಜಿ ರಮ್ಯಾ.

ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:10. ಮ್ಯೂಸಿಕಲಿ ಯೂಸ್, ಮ್ಯಾಜಿಕಲಿ ಯೂಸ್, 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಿ. ಇಂದು ಆಧುನಿಕ ಜಗತ್ತು ಎದುರಿಸ್ತಿರುವಂಥ ಅತಿದೊಡ್ಡ ಸವಾಲುಗಳಲ್ಲಿ ಹವಾಮಾನ ವೈಪರೀತ್ಯ ಕೂಡ ಒಂದು, ಅದರಲ್ಲಿ ವಾಯುಮಾಲಿನ್ಯ ಕೂಡ ಸೇರಿಕೊಂಡಿರುವಂಥದ್ದು. ಗಗನಚುಂಬಿ ಕಟ್ಟಡಗಳಿರ್ಬೋದು, ಬೆಳೆದಿರುವಂಥ ಕೈಗಾರಿಕೆಗಳಿರ್ಬೋದು, ವಾಹನಗಳ ದಟ್ಟಣೆ ಇರ್ಬೋದು, ಇದೆಲ್ಲದರ ನಡುವೆ ನಾವು ಉಸಿರಾಡ್ತಿರುವಂಥ ಗಾಳಿ ಎಷ್ಟು ವಿಷಪೂರಿತವಾಗಿದೆ ಅಲ್ವೇ? ಇಂಥ ಸಂದರ್ಭದಲ್ಲಿ ತಾಂತ್ರಿಕ ಕೌಶಲದ ಮೂಲಕ ಬದಲಾವಣೆಯನ್ನು ತರೋದಕ್ಕೆ ಹೊರಟಂಥ ಯುವ ಪ್ರತಿಭೆಯ ಬಗ್ಗೆ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಕತೆ. ಹರಿಯದಲ್ಲೇ ಸಂಶೋಧನೆಯ ಲೋಕಕ್ಕೆ ಕಾಲಿಟ್ಟಂಥ ಸಾಧಕ, ಇಂದು ಭಾರತದ ಅತ್ಯಂತ ಪ್ರಭಾವಶಾಲಿ ಯುವ ಉದ್ಯಮಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವಂಥದ್ದು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೇನಾದರೂ ಗೊತ್ತಾದರೆ ಗೆಸ್ ಮಾಡಿ ಆನ್ಸರ್ ಕಳಿಸಿ. ವಾಯುಮಾಲಿನ್ಯ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ, ಇದರ ಜೊತೆಗೆ ಯುವ ಉದ್ಯಮಿ, ಯುವ ಸಾಧಕ ಅಂತ ಕೂಡ ಹೇಳಿದ್ದೀನಿ. ಈ ಸಾಧಕನಿಗೂ ಈ ವಾಯುಮಾಲಿನ್ಯ ವಿಚಾರಕ್ಕೂ ಏನಿರಬಹುದು ಸಂಬಂಧ ಅಂತ ನೀವೇನಾದರೂ ಗೆಸ್ ಮಾಡಿ ಯಾರೀತ ಅನ್ನೋದನ್ನು ಟೈಪ್ ಮಾಡಿ ಕಳಿಸಿ. ಗೊತ್ತಾದರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 ನಮ್ಮ ನಂಬರ್. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ನಾನು ನಿಮ್ಮ ಅರ್ಜಿ ರಮ್ಯಾ.

ಸಾಕಷ್ಟು ಕ್ಲೂ ಕೊಟ್ಟಿದ್ದೆ, ಯಾರಿರ್ಬೋದು ಗೆಸ್ಟ್ ಮಾಡಿ ಇವತ್ತಿನ ನಮ್ಮ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಸಾಧಕ ಅನ್ನೋದನ್ನ ಕೇಳಿದ್ದೆ. ವಾಯುಮಾಲಿನ್ಯಕ್ಕೂ ಇವರಿಗೂ ಒಂದೇನೋ ಸಂಶೋಧನೆಯ ನಂಟಿದೆ ಅಂತ ಕೂಡ ಹೇಳಿದ್ದೆ. ಬಹಳಷ್ಟು ಜನ ಗೆಸ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ದೀರಿ, ಸದ್ಯಕ್ಕೆ ಸರಿಯಾಗಿ ಗೆಸ್ಟ್ ಮಾಡಿ ಕಳಿಸಿರುವುದು ಯಾರು ಅಂತ ಹೇಳಿದ್ರೆ, ಫಸ್ಟ್ ಮನೋಜ್ ಎಂಇಐ ಲೇಔಟ್ ನಿಂದ ನಿಮ್ಮ ಗೆಸ್ಟ್ ಕರೆಕ್ಟ್ ಆಗಿದೆ. ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಮತ್ತಾರು ಅಂತ ಹೇಳಿ

ಹೇಳೋದಾದ್ರೆ, ಸುಬ್ರಹ್ಮಣ್ಯ ಜಯಂತ್ ಸದಗುಂಟೆ ಪಾಳ್ಯದಿಂದ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ನಿಮ್ ಗೆಸ್ ಕೂಡ ಕರೆಕ್ಟ್ ಆಗಿದೆ. ಹಾಗಿದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಬೇಕಾ? ಮುಂಬೈನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಂತ ಸಾಧಕ ಈತ. ಚಿಕ್ಕಂದಿನಿಂದಲೇ ಯಂತ್ರಗಳ ಬಗ್ಗೆ ಅಪಾರವಾದಂತ ಕುತೂಹಲ, ಆಟದ ಸಾಮಾನುಗಳನ್ನ ಕೂಡ ಬಿಡಿಸಿ ಅವುಗಳ ಕಾರ್ಯವೈಖರಿಯನ್ನ ನೋಡೋದೇ ಆತನಿಗೆ ಅಚ್ಚುಮೆಚ್ಚಿನ ಕೆಲಸವಾಗಿತ್ತು. ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ಏನು ಕಲಿಯೋದು, ಆಚೆ ಬಂದು ಒಂದಷ್ಟು ಪ್ರಾಯೋಗಿಕವಾಗಿ ಏನಾದರೂ ಮಾಡಬೇಕಲ್ಲ. ಈ ಸೈದ್ಧಾಂತಿಕ ಶಿಕ್ಷಣಕ್ಕಿಂತ ಪ್ರಾಯೋಗಿಕ ಶಿಕ್ಷಣ ಆತನಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸಿತ್ತು. ಈ ಆಸಕ್ತಿಯೇ ಮುಂದೆ ಭವಿಷ್ಯದ ಸಾಧಕನನ್ನಾಗಿ ಮಾಡೋದ್ರಲ್ಲಿ ದಾರಿದೀಪ ಆಯಿತು ಅಂತ ಹೇಳ್ಬೋದು. ಹಾಗಿದ್ರೆ ಯಾರು ಅಂಗದ್ ದರ್ಯಾಣಿ? ಅಂಗದ್ ದರ್ಯಾಣಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಾಯುಮಾಲಿನ್ಯಕ್ಕೂ ಆ ಒಂದು ಸಂಶೋಧನೆಗೂ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗದ್ ದರ್ಯಾಣಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಸಾಕ್ತೀನಿ. ಇವತ್ತಿನ ನಮ್ಮ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಸಾಧಕ, ಯುವ ಸಾಧಕ ಅಂಗದ್ ದರ್ಯಾಣಿ ಅವ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಹಚ್ಚುತ್ತಿರುವಂಥ ವಾಯುಮಾಲಿನ್ಯದಿಂದ ನಾವು ಕೂಡ ಇಲ್ಲವಾಗ್ತಾ ಇದ್ದೀವೇನೋ ನಮ್ಮಲ್ಲಿ ಅನ್ನೋ ಹಾಗೆ ಆಗ್ತಾ ಇದೆ. ಮುಂಬೈನಂತಹ ಮಹಾನಗರದಲ್ಲಿ ಬೆಳೆದಂಥ ಅಂಗದವರಿಗೆ ಅಲ್ಲಿನ ಕಲುಷಿತ ಗಾಳಿಯಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅರಿವಿತ್ತು. ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಉಸಿರಾಟದ ತೊಂದರೆ ಅನುಭವಿಸುತ್ತಿದ್ದಂಥ ಜನರನ್ನು ಕಂಡು ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಬೇಕಲ್ವಾ ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡಿಯೇ ಬಿಡ್ತಾರೆ. ಇದರ ಫಲವಾಗಿ ಹುಟ್ಟುಕೊಂಡಿದ್ದೇ ಪ್ರಾಜೆಕ್ಟ್ ರೇ ಅನ್ನುವಂಥದ್ದು. ಇದು ಒಂದು ವಾಯು ಶುದ್ಧೀಕರಣ ಯಂತ್ರ. ಗಾಳಿಯಲ್ಲಿ ಇರುವಂಥ ಅತಿ ಸೂಕ್ಷ್ಮ ಮಾಲಿನ್ಯಕಾರಕ ಕಣಗಳನ್ನು ಸೆರೆ ಹಿಡಿಯುವಂಥ ಸಾಮರ್ಥ್ಯವನ್ನು ಈ ಪ್ರಾಜೆಕ್ಟ್ ರೇ ಹೊಂದಿತ್ತು. ಈ ಸಾಧನವನ್ನು ವಾಹನಗಳ ಮೇಲೆ ಅಥವಾ ವಿದ್ಯುತ್ ಕಂಬಗಳ ಮೇಲೆ ಅಳವಡಿಸಿ ಸುತ್ತಮುತ್ತಲಿನ ಗಾಳಿಯನ್ನು ಶುದ್ಧೀಕರಿಸುವ ಪರಿಕಲ್ಪನೆ ಅವರದ್ದಾಗಿತ್ತು. ಅದಾದಮೇಲೆ ಏನಾಯಿತು ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. FM Rainbow 101.3 ಕನ್ನಡ ಕಾಮನವಿಲ್ಲೋ.

ಗಂಡುಗಲಿ ಕುಮಾರರಾಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾವು ಮಾತಾಡ್ತಾ ಇದ್ವಿ ಅಂಗದ್ ದರ್ಯಾಣಿ ಅವರ ಬಗ್ಗೆ. ವಾಯುಮಾಲಿನ್ಯ ಶುದ್ಧೀಕರಣಕ್ಕೆ ಒಂದು ಯಂತ್ರ ಸಿದ್ಧ ಮಾಡ್ತಾರೆ, ಪ್ರಾಜೆಕ್ಟ್ ರೇ ಅನ್ನೋ ಹೆಸರಿಡ್ತಾರೆ. ಈ ಸಾಧನವನ್ನ ವಾಹನ ಅಥವಾ ವಿದ್ಯುತ್ ಕಂಬಗಳ ಮೇಲೆ ಅಳವಡಿಸಿ ಸುತ್ತಮುತ್ತಲಿನ ಗಾಳಿಯನ್ನ ಶುದ್ಧೀಕರಿಸುವ ಪರಿಕಲ್ಪನೆಯನ್ನ ಕೊಡ್ತಾರೆ. ತಮ್ಮ ಸಂಶೋಧನೆಯನ್ನ ಕೇವಲ ಪ್ರಾಯೋಗಿಕ ಹಂತಕ್ಕಷ್ಟೇ ಸೀಮಿತಗೊಳಿಸದ ಅಂಗದ್ ಅದನ್ನ ದೊಡ್ಡ ಮಟ್ಟಿಗೆ ಜಾರಿಗೆ ತರಬೇಕು ಅಂತ ಹೇಳಿ ಪ್ರಾಣ್ ಅನ್ನುವಂಥ ಸ್ಟಾರ್ಟ್ಅಪ್ ಅವರು ಕೂಡ ಅದನ್ನು ಸ್ಥಾಪನೆ ಮಾಡ್ತಾರೆ. ಅಮೆರಿಕಾದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದ್ತಾ ಇರುವಾಗಲೇ ಅವರು ಈ ಸಂಸ್ಥೆಯ ಕೆಲಸಗಳನ್ನು ಮುಂದುವರಿಸ್ತಾರೆ. ಪ್ರಾಣ್ ಅನ್ನುವಂಥ ಸ್ಟಾರ್ಟ್ಅಪ್ನ ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಕೆಲಸಗಳನ್ನು ಮುಂದುವರಿಸುತ್ತಾ ಹೋಗ್ತಾರೆ. ಏನಿದು ಪ್ರಾಣ್ ಅನ್ನುವ ತಂತ್ರಜ್ಞಾನದ ವಿಶೇಷತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಏರ್ ಪ್ಯೂರಿಫೈಯರ್ಗಳಲ್ಲಿ ನಾವು ಫಿಲ್ಟರ್ಗಳನ್ನು ಪದೇ ಪದೇ ಬದಲಾಯಿಸಬೇಕಾಗತ್ತೆ. ಇದು ಪರಿಸರಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಪ್ರಾಣ್ ಅಭಿವೃದ್ಧಿಪಡಿಸಿದಂತಹ ಯಂತ್ರಗಳು ಫಿಲ್ಟರ್ ರಹಿತವಾಗಿ ಇರುವಂಥದ್ದು. ಇವು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿನ್ಸಿಪಲ್ಗಳನ್ನು ಬಳಸಿ ಗಾಳಿಯನ್ನು ಶುದ್ಧೀಕರಿಸುತ್ತವೆ. ಹಾಗಾಗಿ ಸಾಮಾನ್ಯ ಏರ್ ಪ್ಯೂರಿಫೈಯರ್ಗಳಲ್ಲಿ ನಾವು ಫಿಲ್ಟರ್ನ ಹೇಗೆ ಪದೇ ಪದೇ ಚೇಂಜ್ ಮಾಡಬೇಕು, ಅದು ಇದರಲ್ಲಿ ಇರೋದಿಲ್ಲ, ಇವರು ಅಭಿವೃದ್ಧಿಪಡಿಸಿದಂಥ ಯಂತ್ರದಲ್ಲಿ. ಇದು ಕೂಡ ಪರಿಸರಕ್ಕೆ ಪೂರಕವಾಗಿ ಇರುವಂಥದ್ದು, ಯಾವುದೇ ರೀತಿಯ ಪದೇ ಪದೇ ಹಾನಿಕಾರಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೃಷ್ಟಿ ಮಾಡದೇ ಇರುವಂಥದ್ದು. ಇದರ ವೆಚ್ಚ ಹೇಗೆ? ವಿದೇಶಿ ಕಂಪನಿಗಳ ಬೃಹತ್ ಯಂತ್ರಗಳಿಗೆ ಹೋಲಿಸಿದ್ರೆ ಪ್ರಾಣ್ ಯಂತ್ರಗಳು ಬಹಳ ಅಗ್ಗವಾಗಿ ಇರುವಂಥದ್ದು, ಕಡಿಮೆ ಬೆಲೆಗೆ ಇರುವಂಥದ್ದು, ಸಾರ್ವಜನಿಕ ಪ್ರದೇಶಗಳಲ್ಲೂ ಕೂಡ ಇದನ್ನು ಅಳವಡಿಸೋದಕ್ಕೆ ಸೂಕ್ತವಾಗಿ ಸಿದ್ಧವಾಗಿರುವಂಥ ಯಂತ್ರ ಇದು. ಈ ರೀತಿ ಪರಿಸರಕ್ಕೆ ಪೂರಕವಾದಂಥ ಯಂತ್ರಗಳನ್ನು ಸಿದ್ಧಪಡಿಸೋದ್ರಲ್ಲಿ ಅಂಗದ್ ದರ್ಯಾಣಿಯವರ ಪಾತ್ರ ಅತಿ ಪ್ರಮುಖವಾಗುತ್ತೆ ನಮ್ಮ ಭಾರತದಲ್ಲಿ.

ಪ್ರೀತಿಯಲ್ಲಿ ಕನಸು ಕಾಣೋದ್ರ ಜೊತೆಗೆ ಬದುಕಿನಲ್ಲಿ ಯಶಸ್ಸಿನಲ್ಲಿ ಒಂದಷ್ಟು ಕನಸುಗಳನ್ನು ಕಟ್ಟಿಕೊಂಡು ಅದನ್ನ ಪೂರಗೊಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅಂಕಿತ್ ದರ್ಯಾಣಿ ಹೆಜ್ಜೆಯನ್ನ ಇಟ್ಟಿದ್ದಾಯ್ತು. ಯಾವುದೇ ಹೊಸ ಆವಿಷ್ಕಾರ ಸುಲಭವಾಗಿ ಮೂಡಿ ಬರೋದಿಲ್ಲ. ಅಂಗದವರಿಗೆ ಆರಂಭದಲ್ಲಿ ಹೂಡಿಕೆದಾರರ ನಂಬಿಕೆ ಗಳಿಸೋದು ತುಂಬಾನೇ ಕಷ್ಟವಾಗಿತ್ತು. ಹರಿಯದ ಹುಡುಗನೊಬ್ಬ ಜಾಗತಿಕ ಸಮಸ್ಯೆಗೆ ಪರಿಹಾರ ಕೊಡ್ತಾನ ಅನ್ನುವಂತ ಅನುಮಾನ ಅನೇಕರಲ್ಲಿತ್ತು. ಆದರೆ ತಮ್ಮ ಸತತ ಪ್ರಯತ್ನ, ತಾಂತ್ರಿಕ ಸಾಕ್ಷ್ಯಗಳ ಮೂಲಕ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಇವತ್ತು ಪ್ರಾಣ್ ಸಂಸ್ಥೆ ಜಾಗತಿಕ ಮಟ್ಟದ ಹೂಡಿಕೆದಾರರಿಂದ ಬೆಂಬಲವನ್ನ ಕೂಡ ಪಡ್ಕೊಂಡಿದೆ. ಇವರು ಹೇಳೋದಿಷ್ಟೇ, ನಾವು ಡಿಗ್ರಿ ಮೇಲ್ ಡಿಗ್ರಿ ತಗೊಂಡು

ಪ್ರಮಾಣ ಪತ್ರಗಳನ್ನು ಜೋಡಿಸ್ಕೊಳ್ಳೋದಕ್ಕಿಂತ ನಾವು ಕಲಿಯುವಂಥ ಕೌಶಲ, ಅದನ್ನು ಬಳಸುವಂಥ ರೀತಿ ಬಹಳನೇ ಮುಖ್ಯ ಅಂತ ಹೇಳಿ. ತಂತ್ರಜ್ಞಾನ ಕೇವಲ ಮನುಷ್ಯನ ಸೌಕರ್ಯಕ್ಕಾಗಿ ಮಾತ್ರ ಅಲ್ಲ, ಭೂಮಿಯ ರಕ್ಷಣೆಗೂ ಕೂಡ ಅದು ಬಳಕೆ ಆಗಬೇಕು ಅಂತ ಹೇಳಿ. ಭಾರತದ ಸಮಸ್ಯೆಗಳಿಗೆ ಭಾರತದಲ್ಲೇ ಹುಟ್ಟುವ ಮೇಕ್ ಇನ್ ಇಂಡಿಯಾ ತಂತ್ರಜ್ಞಾನಗಳು ಹೆಚ್ಚು ಪರಿಣಾಮಕಾರಿ ಅನ್ನೋದು ಅವರ ನಿಲುವು ಕೂಡ ಆಗಿರುವಂಥದ್ದು. ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಆ ಪ್ರಯುಕ್ತ ತಂತ್ರಜ್ಞಾನ ಕ್ಷೇತ್ರದಲ್ಲೇ ಸಾಧನೆ ಮಾಡ್ತಿರುವಂಥ ಯುವ ಸಾಧಕ ಅಂಗದ್ ದರ್ಯಾಣಿ ಅವರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಗೀತೆ ನಿಮಗಾಗಿ.

ಸಾಧಕನಾಗಿ ನಿಂತಿರುವಂತ ಅಂಗದ್ ದರ್ಯಾಣಿಯವರ ಬಗ್ಗೆ ಮಾತಾಡ್ತಾ ಇದ್ವಿ. ಶಾಂತ ಚರಬಡಿಗೆರೆ ಕೊಕ್ನೂರ್ ಹರಿಹರ ಎಂದ ಸಂದೇಶವನ್ನ ಕಳಿಸಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಶಾಲೆಯ ಸಮಯದಲ್ಲಿ ಸ್ವತಃ ಪ್ರಯೋಗಗಳನ್ನ ಮಾಡೋದ್ರಲ್ಲಿ ಆಸಕ್ತಿ ಹೊಂದಿ ಇಂತಹ ಯುವ ಸಾಧಕರು ನಿಜಕ್ಕೂ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಿ ನಿಲ್ಲುವಂತವರು ಅಂತ ಹೇಳಿ ಅವರ ಜೀವನಗಾಥೆ ಚೆನ್ನಾಗಿತ್ತು. ಕೇವಲ ಒಬ್ಬ ಯುವ ಸಾಧಕ ಮಾತ್ರವಲ್ಲ, ಭಾರತದ ಆಧುನಿಕ ಭಾರತದ ಪ್ರತಿಭಾವಂತ ಸಂಶೋಧಕ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಮಾತು ನಿಜ. ಹಾಗೆ ನಮ್ಮ ದೇಶದ ಹೆಮ್ಮೆಯ ಅಂಗದವರ ಬಗ್ಗೆ ನಡೆದಂತ ಮಾಹಿತಿ ಬಹಳ ಇಷ್ಟ ಆಯ್ತು ರಮ್ಯಾ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಒಟ್ಟಾರೆ ಅಂಗದ್ ದರ್ಯಾಣಿಯವರು ಇವತ್ತಿನ ಯುವ ಪೀಳಿಗೆಗೆ ಜೀವಂತ ಉದಾಹರಣೆ. ಸಮಸ್ಯೆಗಳನ್ನ ಕಂಡು ದೂರೋದಕ್ಕಿಂತ ಆ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಹುಡುಕೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಂತವರು ಅಂಗದ್ ದರ್ಯಾಣಿಯವರು. 20ರ ಹರಿಯದಲ್ಲೇ ಜಾಗತಿಕ ಮಟ್ಟದ ಪರಿಸರ ಸಮಸ್ಯೆಗೆ ಉತ್ತರ ಹುಡುಕೋದಕ್ಕೆ ಹೊರಟಿರುವಂತಹ ಇವರ ಪಯಣ ಭಾರತಕ್ಕೆ ಹೆಮ್ಮೆಯ ವಿಚಾರ. ಭವಿಷ್ಯದಲ್ಲಿ ನಾವು ಉಸಿರಾಡುವಂತ ಪ್ರತಿಯೊಂದು ಶುದ್ಧ ಗಾಳಿಯ ಕಣದ ಹಿಂದೆಯೂ ಅಂಗದ್ ಅವರಂತಹ ಯುವ ವಿಜ್ಞಾನಿಗಳ ಪರಿಶ್ರಮ ಇರುತ್ತೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ಅಂಗದ್ ದರ್ಯಾಣಿಯವರ ಕುರಿತಾಗಿ ಸಾಕಷ್ಟು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಮಾಡುವ ಶುಭ ಸಂಜೆ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠದಲ್ಲಿ ಅಲೆಮನೆ ಚಿತ್ರದ ಗೀತೆ, ದೊಡ್ಡರಂಗೇಗೌಡ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

ರಮೇಶ್ ನಾಯ್ಡು ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಕಂಠದಲ್ಲಿರುವ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಬನ್ನಿ ಮುಂದಿನ ಗೀತೆ ಕೇಳೋಣ. ಕೆ ಜೆ ಯೇಸುದಾಸ್ ಹಾಗೂ ಚಿತ್ರ ಇವರ ಸ್ವರಗಳಲ್ಲಿ, ಅರುಣರಾಗ ಚಿತ್ರದ ಗೀತೆ, ಎಂ ರಂಗಾರಾವ್ ಇವರ ಸಂಗೀತ ಸಂಯೋಜನೆಗೆ ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ.

ಕೆ ಕಲ್ಯಾಣಿಯವರ ಸಾಹಿತ್ಯ, ಗುರುಕಿರಣಿಯವರ ಸಂಗೀತ ಸಂಯೋಜನೆಯಲ್ಲಿ ಅಭಿ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಇವರ ಧ್ವನಿಯಲ್ಲಿ ಕೇಳಿದಿರಿ. ಮುಂದಿನ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಇವರ ಧ್ವನಿಯಲ್ಲಿ ಅನುರಾಗ ಅರಳಿತು ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಇವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಚಿ ಉದಯಶಂಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಂಎಂ ಕೀರವಾಣಿಯವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಭೈರವ ಚಿತ್ರದ ಗೀತೆ, ಗೀತರಚನೆ ಶ್ರೀರಂಗ.

0: ಇಂದಿನ ಯುವವಾಣಿ ಕಾರ್ಯಕ್ರಮ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳು. ಇಂದಿನ ಯುವವಾಣಿಯಲ್ಲಿ ಕಿರುಚಿತ್ರಗಳ ನಿರ್ಮಾಣ ಮಾಡುವ ತಂಡದ ಜೊತೆ ಮಾತುಕತೆ ಭಾಗವಹಿಸಲಿದ್ದಾರೆ ಪ್ರವೀಣ್, ಮೈನು IBM, ಅರ್ಜುನ, ನರಸಿಂಹ ಮತ್ತು ತಿಪ್ಪಯ್ಯ. ಇವರೊಂದಿಗೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.
1: ಆತ್ಮೀಯ ಯುವ ಸ್ನೇಹಿತರೆ, ಕ್ರಿಯೇಟಿವಿಟಿ ಯಾರಲ್ಲಿರ್ತದೋ ಅವರು ಬಹುಶಃ ಸಮಾಜ ಅವರನ್ನು ಗುರುತಿಸ್ತದೆ ಮತ್ತು ಪ್ರೋತ್ಸಾಹಿಸ್ತದೆ ಅನ್ನೋದಕ್ಕೆ ನಮ್ಮೆದುರಿಗೆ ಇರತಕ್ಕಂಥ ಈ ಯುವಕರ ತಂಡ ಸಾಕ್ಷಿ ಆಗ್ತದೆ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರತಿಭೆಯನ್ನು ಹೊಂದಿದ್ದಾರೆ. ಕಿರುಚಿತ್ರ ಅಥವಾ ಶಾರ್ಟ್ ಮೂವೀಸ್ ಅಂತ ಏನು ಹೇಳ್ತೇವೆ, ಒಂದು ಕೆಲವರು ಆಲ್ಬಮ್ಸ್ ಮಾಡಿದ್ದಾರೆ, ಕೆಲವರು ಪಾತ್ರವಹಿಸಿದ್ದಾರೆ, ಕೆಲವರು ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಈ ಥರದ ಒಂದು ಟೀಮ್ ವರ್ಕಾಗಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇವರು ಇವರಿಗಾಗಿ ಅವರು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಿರ್ತಾರೆ. ಸೊ ಅಂತಹ ಒಂದು ತಂಡ ನಮ್ಮ ಜೊತೆಗಿದೆ. ಮೊದಲನೇದಾಗಿ ಪ್ರವೀಣ್ ರಾಯಚೂರ್, ಇವರು ಇತ್ತೀಚೆಗೆ ರಾಮ್ ಸೀತಾ ಅನ್ನುವಂಥ ಒಂದು ಆಲ್ಬಮನ್ನು, ಆಲ್ಬಮ್ ಸಾಂಗ್ಸ್, ಒಂದು ಆರು ನಿಮಿಷದ ಆಲ್ಬಮ್ ಸಾಂಗ್ಸ್ ಯೂಟ್ಯೂಬಲ್ಲಿ ಇದೆ ಆ ಹಾಡು. ಸೊ ಅದನ್ನು ನೀವು ನೋಡ್ಬೋದು. ಪ್ರವೀಣ್ ರಾಯಚೂರ್ ಅಂತೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ಧನ್ಯವಾದ.
1: ಹಾಗೆಯೇ ಸ್ಟೋರಿ ಬರೀತಾರೆ, ಸ್ಕ್ರೀನ್ ಪ್ಲೇನೂ ಮಾಡ್ತಾರೆ, ಆಮೇಲೆ ಡೈರೆಕ್ಷನ್ ವರ್ಕ್ ಮಾಡ್ತಾರೆ. ಸುಮಾರು 50 ಸಾಂಗ್ಸನ್ನು ಬರೆದಂಥವ್ರು, ಅಂದರೆ 50 ಗೀತೆಗಳನ್ನು ರಚನೆ ಮಾಡಿ ಒಂದು 8 ಶಾರ್ಟ್ ಮೂವೀಸನ್ನು ಮಾಡಿರುವಂಥ ಮೈನು IBM ಅಂತೇಳಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ.
1: ಈಗ ರಾಮ್ ಸೀತ್ ಆಗಲಿ ಅಥವಾ ನಮ್ಮ ಮೈನು ಅವರ ಮೂವಿಗಳನ್ನು ನೋಡುವಾಗ ಭಾಳ ಚಿತ್ರಗಳನ್ನು, ಒಳ್ಳೊಳ್ಳೆ ಚಿತ್ರಗಳನ್ನು ಸೆರೆ ಹಿಡಿದಿದ್ದಾರೆ. ನಮ್ಮ ರಾಯಚೂರನ್ನು ಭಾಳ ಚೆಂದ ತೋರಿಸಿದ್ದಾರೆ. ಅಂತಹ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಂಥ ತಿಪ್ಪಯ್ಯ ನಾಯಕ್ ಅನ್ನುವಂಥ ಯುವಕರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ.
1: ರಾಮ್ ಸೀತದಲ್ಲಿ ಮತ್ತು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಿರುವಂಥವರು ಅರ್ಜುನ್ ಅಂತೇಳಿ ಇವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಯೂಟ್ಯೂಬಲ್ಲಿ ನೋಡಿದ್ದು ಈ ರಾಮ್ ಸೀತ ಅನ್ನುವಂಥ ಆಲ್ಬಮನ್ನು ನನಗೆ ಕುತೂಹಲ ಕೆರಳಿಸ್ತು. ಕೇವಲ 6 ನಿಮಿಷದಲ್ಲಿ ಒಂದಷ್ಟು ಕಥೆಯನ್ನು ಹಿಡಿದಿಟ್ಟಿದ್ದೀರಿ ಅದರಲ್ಲಿ. ಪ್ರವೀಣ್ ರಾಯಚೂರ್ ಅಂತೇಳಿ, ಈ ಪ್ರವೀಣ್ ರಾಯಚೂರ್ ಅವರು, ಅವರ ಒಂದು ಪರಿಚಯ ಮಾಡಿಕೊಂಡು, ಪ್ರವೀಣ್ ರಾಯಚೂರ್ ನೀವು ಯಾಕೆ ಈ ಫೀಲ್ಡ್ಗೆ ಬಂದ್ರಿ ಅಂತ.
2: ಓಕೆ, ಮೂಲತಃ ನಮ್ಮದು ರಾಯಚೂರೇ ಸರ್. ಮುಂಚೆ ಎಲ್ಲ ನಾವು ಕೂಡ 2 ವರ್ಷ 3 ವರ್ಷ ಹಿಂದ್ಗಡೆನೆ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ವಿ. ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ನಮಗೂ ಸ್ವಲ್ಪ ಎಲ್ಲ ಗೂಸ್ ಬಂಪ್ಸ್ ಇದಾಗೋದು, ನಾವು ಈ ಥರ ಏನಾದರೂ ಒಂದು ಮಾಡಬೇಕು, ಈ ಥರ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು, ನಮ್ಮದು ಏನಾದರೂ ಒಂದು ಹೆಸರು ಅಂತ ಇರಬೇಕಲ್ವ, ನಾವೇನಕ್ಕೆ ಮಾಡೋಕ್ಕಾಗಲ್ಲ, ನಮಗೇನಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗೇ ಒಂದು ತಲೆಯಲ್ಲೊಂದು ಚಾಪ್ ಕೂತ್ಕೊಂಡಿತ್ತು. ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಕಲಿತಾ ಇದ್ವಿ ಜಸ್ಟ್ ಮ್ಯೂಸಿಕ್ನ, ಯಾರು ಎಲ್ಲಿಂದ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದನ್ನು ಪ್ರೊಡಕ್ಷನ್ ಹೆಂಗೆ ಮಾಡ್ತಾರೆ, ಏನೇನು ಬೇಕು ಅದಕ್ಕೆ, ಏನು ಏನಿಲ್ಲ ಅಂದ್ಬಿಟ್ಟು. ಸೊ ಸಣ್ಣದಾಗಿ ಶುರು ಹಚ್ಕೊಂಡಿದ್ವಿ ಅಲ್ಲಿ. ಆವಾಗ ಹತ್ತಿರೋ ಕಿಡಿ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅಂತ ನಮಗೂ ಅನ್ನಿಸ್ತಾ ಇದೆ. ಮ್ಯೂಸಿಕಲ್ಲೂ ಕೂಡ ಅಂದರೆ ಅದರಲ್ಲೂ ಕೂಡ ನಮ್ಗೆ ಕುತೂಹಲ ಇದೆ, ಓ ನಾವು ಮಾಡಬೇಕು ಅನ್ನೋದು. ಮ್ಯೂಸಿಕಲ್ಲೂ ಕೂಡ ಮಾಡಿದ್ದೀನಿ. ಲಿರಿಕ್ಸ್ ಇಷ್ಟು ಆ್ಯಕ್ಚುಲಿ ಮುಂಚೆ ಯಾವುದು ಬರೆದಿರಲಿಲ್ಲ, ನಾನು ಬರೀತಿದ್ದೆ ಬಟ್ ಯಾವುದನ್ನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಎಲ್ಲೂ ಕೂಡ. ಇದೇ ಮೊದಲನೇ ಬಾರಿ ನಾನು ನಾನೇ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಿಕೊಂಡು ನನ್ನದೇ ಆದ ಓನ್ ಲಿರಿಕ್ಸ್ ಇಟ್ಕೊಂಡು ಮಾಡಿರೋದು ಅಂತ ಹೇಳಿದ್ರೆ ಇದೇ ಫಸ್ಟ್ ಕಾನ್ಸೆಪ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ
1: ಆಲ್ಬಮ್ಸ್ ಮಾಡುವಂಥ ಹುಚ್ಚು ನಿಮಗೇಕೆ ಯಾಕೆ ಬಂತು ಅಂತ, ಯಾಕೆ ಏನು ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡಬೇಕಂತ ಮಾಡಿದ್ರು, ಅಥವಾ ಇಲ್ಲ ಏನೋ ಒಂದು ನಮ್ಮದು ಅನ್ನುವಂಥದ್ದು ಅಥವಾ ನಂದು ಅನ್ನುವಂಥದ್ದು ಏನಾದರೂ ಕ್ರೆಡಿಟ್ ಇರಲಿ ಅಂತ ಆ ಥರ ಏನಾದರೂ ಮಾಡಿದ್ದು ಹೇಗೆ?
2: ಎಲ್ಲರೂ ಮಾಡ್ತಿರ್ತಾರೆ ಅದು ಓಕೆ ಕಾಮನ್, ಬಟ್ ಅವ್ರು ಮಾಡ್ತಾರೆ, ನಮ್ಮ ಕೈಯಲ್ಲಿ ಏನಕ್ಕೆ ಮಾಡೋಕ್ಕಾಗಲ್ಲ. ಸೊ ನಾವು ಇದಕ್ಕೋಸ್ಕರನೇ ಅಂತ ನಾವು ಎಲ್ಲನೂ ಇದು ಮಾಡಿಲ್ಲ, ನಾವು ಅದೇ ಥರನೇ ಓದ್ಕೊಳ್ಳೋದು, ನಮ್ದೇನಿದೆ ವಿದ್ಯಾಭ್ಯಾಸ ಮಾಡೋದೇನಿದೆ ಅದು ಎಲ್ಲನೂ ಕಂಟಿನ್ಯೂ ಆಗಿ ಅದನ್ನು ನಡೀತಾ ಇರತ್ತೆ.
1: ಏನು ಮಾಡ್ಕೊಂಡು
2: ಸರ್, ನಂದು BCOM ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನ ಹೊರಗಡೆ ಬರಬೇಕು ಸರ್ ಇನ್ನು. ಸೊ ನಮ್ಮ ಭಾಗದಿಂದ ನಾವು ಕೂಡ ನಮ್ಮ ಊರ ಹೆಸರು ಇಟ್ಕೊಂಡು ನಾವೇನಕ್ಕೆ ಮುಂದ್ಗಡೆ ಬರಬಾರ್ದು, ನಾವು ನಮ್ಮ ಕಡೆಯಿಂದ ನಮ್ಮದು ಕೂಡ ಒಂದು ತಂಡ ಇದೆ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ಈ ಥರ ಎಲ್ಲ ಶುರು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ ಸರ್ ಒಂದು ಮಟ್ಟಕ್ಕೆ.
1: ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರುವಂಥ ಮೈನು IBM ಅಂತಿದ್ದಾರೆ. ಮೈನು ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಎಲ್ಲಿಯವರು ನೀವು ಏನು ಅಂತ.
3: ನಮಸ್ತೆ ಸರ್, ನಾನು ರಾಯಚೂರು ಗ್ರಾಮಾಂತರ ವಿಭಾಗದಿಂದ ಬಂದಿರೋನು, ಜಿ ಹನುಮಾಪುರ ಅಂತ ನನ್ನ ಊರು, ಜಗರ್ಕಲ್ ಪಕ್ಕ ಸರ್, ಜಗರ್ಕಲ್ ಪಕ್ಕ ನನ್ನ ಊರು ಸರ್. 3 ವರ್ಷದಿಂದ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ ಸರ್.
1: ಏನು ಓದಿರೋದು ಏನಾದರೂ?
3: BA ಕಂಪ್ಲೀಟೆಡ್ ಸರ್.
1: ಏನೇನು ಮಾಡಿದಿರಿ ಸ್ವಲ್ಪ ನಮ್ಗೆ ಕೇಳಿದ್ರಿ
3: ಸರ್? ನಾನು ಒಂದು 8 ಶಾರ್ಟ್ ಮೂವೀಸ್ನ ಡೈರೆಕ್ಷನ್ ಮಾಡಿದ್ದೀನಿ ಸರ್. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಡೈಲಾಗ್ ಎಲ್ಲ ನಾನೇ ಬರೆದ್ಬಿಟ್ಟು ಒಂದು 8 ಶಾರ್ಟ್ ಮೂವಿ ಡೈರೆಕ್ಷನ್ ಮಾಡಿದ್ದೀನಿ ಸರ್. ಅದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಮತ್ತು ಪ್ರೊಡ್ಯೂಸರ್ಸು ಕೂಡ ಬೇರೆದವರಿದ್ದಾರೆ. ರಾಯಚೂರಲ್ಲಿ ಒಂದು 3-4 ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಮಿಕ್ಕಿದ 4 ಬೇರೆಯವ್ರ ಪ್ರೊಡ್ಯೂಸರ್ ಸರ್.
1: ಈಗ ನೀವು ಮಾಡಿದಂಥ ಶಾರ್ಟ್ ಮೂವೀಸು ನೋಡಬೇಕು ಅಂತ ಕುತೂಹಲ ಇತ್ತು ಅಂದರೆ
3: ಹಾಂ ಸರ್,
1: ಎಲ್ಲಿ ಸಿಗ್ತವೆ ನಮಗೆ
3: ಯೂಟ್ಯೂಬಲ್ಲಿ? ಇವಾಗ ನಂದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್, IBM ಮ್ಯೂಸಿಕ್ ಸೀರೀಸ್ ಅಂತ, ಅದರಲ್ಲಿ ನೋಡಿದ್ರೆ ಒಂದು 3-4 ಶಾರ್ಟ್ ಮೂವೀಸ್ ಇದಾವೆ ಸರ್. ನಾನು
1: ನೀವು ಮಾಡಿದಂಥ ಡೈರೆಕ್ಷನ್ ಮಾಡಿದಂಥ ಶಾರ್ಟ್ ಮೂವೀಸ್ ಯಾವ್ಯಾವು?
3: ಬಾಯಾರಿಕೆ ಅಂದ್ಬಿಟ್ಟು ಸರ್, ಅದು ಒಂದು ನೀರಿನ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀನಿ, ಅಂದರೆ ಬೇಸಿಗೆ ಟೈಮಲ್ಲಿ ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದ್ರ ಮೇಲೆ ಒಂದು ಬಾಯಾರಿಕೆ ಅನ್ನೋ ಕಾನ್ಸೆಪ್ಟ್ನ ಒಂದು ಶಾರ್ಟ್ ಮೂವಿಯಾಗಿ ತೆಗೆದಿದ್ದೀನಿ. ಮತ್ತು ಪಾಸಿಟಿವ್ ಅಂತ, ಕೊರೋನಾ ಟೈಮಲ್ಲಿ ಕೊರೋನಾ ಬಂದಿತ್ತಲ್ಲ ಸರ್, ಹಳ್ಳಿ ಕಡೆ

0: ಅಂದಾಗ ಜನಗಳಿಗೆ ಏನೇನ್ ತರ ಕೆಡ್ದಾಗ ತಿಳ್ಕೊಂತಾರೆ ಅದ್ರ ಮೇಲೆ ಒಂದು ಪಾಸಿಟಿವ್ ಅನ್ನು ಕಾನ್ಸೆಪ್ಟ್ ಮಾಡಿದೀನಿ ಸರ್. ಮತ್ತೆ ಅಲರ್ಟ್ ಅಂತ, ಅಲರ್ಟ್ ಅದು ಇವಾಗ ನಾವು ಒಂದೊಂದು ಬೈಕ್ ಮೇಲೆ ನಾಲ್ಕು ಜನ ಹೋಗ್ತೀವಿ, ಅದರಿಂದ ನಮ್ಮ ಲೈಫಿಂದ ಒಂದು ಮೇನ್ ವ್ಯಾಲ್ಯೂ ಅನ್ನೋದು ಏನಿರುತ್ತೆ ಅದು ಹೊರಟೋಗುತ್ತೆ. ಆ ಥರ ನಾವು ತಪ್ಪು ಮಾಡಬಾರ್ದು ಅಂತ ಆ ಕಾನ್ಸೆಪ್ಟ್ ಮೇಲೆ ಹೇಳಿದ್ದೀನಿ ಸರ್. ಲಿಮಿಟ್ ಅನ್ನೋದಂದ್ರೆ ಇವಾಗ ಡ್ರಿಂಕ್ ಮಾಡ್ತಾರೆ ಜನ, ಅದ್ರ ಮೇಲೆ ಹೇಳಿದ್ದೀನಿ ಲಿಮಿಟ್ ಅನ್ನೋದು. ಹೀಗೆ ಒಂದು ಮತ್ತೆ ಕೇಳೆ ನನ್ನ ಮಹಾರಾಣಿ ಭಾಗ ಒಂದು ಭಾಗ ಎರಡು ಅಂತ ಲವ್ ಸ್ಟೋರೀಸ್ ಮಾಡಿದ್ದೀನಿ.
1: ನಾನು ಕೇಳ್ಪಟ್ಟೆ ನಿಮ್ಮ ಸ್ನೇಹಿತರು ಹೇಳ್ತಿದ್ರು ಈಗ ತಾನು ಮಾತಾಡುವಾಗ, ಕೇಳೆ ನನ್ನ ಮಹಾರಾಣಿ ಅನ್ನುವಂಥದ್ದು ಭಾಳ ಸದ್ದು ಮಾಡ್ತಿದೆ ಸರ್ ಯೂಟ್ಯೂಬಲ್ಲಿ ಅಂತ. ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ
0: ಕಾನ್ಸೆಪ್ಟ್ ಸರ್? ಅದರಲ್ಲಿ ಬಂದುಬಿಟ್ಟು ಫಾದರ್ ಸೆಂಟಿಮೆಂಟು. ಆ ಫಾದರ್ ಸೆಂಟಿಮೆಂಟಲ್ಲಿ ನಾನು ಒಂದು ಫೇಕ್ ಕ್ಲೈಮ್ಯಾಕ್ಸ್ ಅಂತ ಆ ಕಥೆಯಲ್ಲಿ ಹೇಳ್ತೀನಿ ಸರ್. ಆ ಫೇಕ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನಿರುತ್ತೆ ಅಂದರೆ ಕ್ಯಾಸ್ಟಿಸಮ್ ಬಗ್ಗೆ, ಅದ್ರ ಬಗ್ಗೆ ನನಗೆ ಆ ಕಥೆಯಲ್ಲಿ ಕೊಟ್ಟಿರೋದು ಸರ್.
1: ಹಾಗಾಗಿ ಅದು ಹೆಚ್ಚಾಗಿ ಜನಪ್ರಿಯತೆ ಓಡ್ತಿದೆ ಅಂತ ಅನ್ಸುತ್ತೆ. ಹಾಡುಗಳನ್ನು ಏನೋ ಬರಿತಿದ್ದೀರಿ, ಯಾವಾಗ ನಿಂದ ಈ ಹವ್ಯಾಸ? ಯಾಕಂದ್ರೆ ಒಂದು 50 ಸಾಂಗ್ಸ್ ಬರೆದಿದ್ದೀರಿ ಅಂತ ಕೇಳಿದೆ. ಯಾವಾಗ ನಿಂದ ಈ ಹವ್ಯಾಸ?
0: 9ನೇ ಕ್ಲಾಸಿಂದ ಹವ್ಯಾಸ ಸರ್. 9ನೇ ಕ್ಲಾಸಲ್ಲಿ ಕವಿತೆ ಎಲ್ಲ ಬರಿತಿದ್ದೆ ನಾನು. ಆ ಕವಿತೆಯಿಂದ ಹೋಗಿ ಹೋಗಿ ಹೋಗಿ ಆಮೇಲೆ ಯೂಟ್ಯೂಬಲ್ಲೆಲ್ಲ ಸಾಂಗ್ಸ್ ಕೇಳ್ತಾ ಇದ್ರು. ಆ ಟೈಮಲ್ಲಿ ನಾನು ಸಾಂಗ್ಸ್ ಬರಿಬೇಕು, ಕವಿತೆ ಯಾರು ನೋಡಲ್ಲ ಕೇಳಲ್ಲ ಈಗಿನ ಕಾಲದಲ್ಲಿ, ಸಾಂಗ್ಸ್ ಬರೆದ್ರೆ ಜನ ನೋಡ್ತಾರೆ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ನಾನು ಸಾಂಗ್ಸ್ ಫೀಲ್ಡ್ಗೆ ಬಂದೆ ಸರ್.
1: ಅದಕ್ಕೆ ಮ್ಯೂಸಿಕ್ ಎಲ್ಲ ಸೆಟ್ ಮಾಡಬೇಕಾಗ್ತದೆ, ಕೇವಲ ಹಾಡು ಅಥವಾ ಅದನ್ನೆಲ್ಲ ಯಾವ ರೀತಿ ಮಾಡ್ತಿದ್ರಿ
0: ಸರ್? ನಾನು ಫಸ್ಟ್ ಸಾಂಗ್ಗೆ ಮ್ಯೂಸಿಕ್ ಮಾಡಿರೋರು ಮಂಗಳೂರವ್ರು ಸರ್, ಕೆ ಪಿ ಮಿಲನ್ ಕುಮಾರ್ ಅಂತ. ಅವರಿಂದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು. ಅಲ್ಲಿಂದ ಮತ್ತೆ ಹಿಂಗೆ ಸ್ಟ್ರಗಲ್ ಮಾಡಿಕೊಂಡು ರಿಮೇಕ್ ಸಾಂಗ್ಸ್ಗಳನ್ನ ಮಾಡ್ಕೊಂಡು ಬಂದೆ. ಅಲ್ಲಿಂದ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಚಾನ್ಸ್ ಕೊಡೋಕೆ ಶುರುವಾಯಿತು. ಈ ಥರ ಇವು ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸಿಂದ ಅವ್ರದೇ ಒಂದು ಪೇಮೆಂಟಲ್ಲಿ ನಾನು ಮಾಡ್ತಿದ್ದೀನಿ ಸರ್.
1: ಅಂದರೆ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿರ್ತೀರಿ?
0: ಹಾಂ ಸರ್.
1: ನೀವು ರಾಯಚೂರಿನವರೇ ಜಾಸ್ತಿ ತಂಡ ಇದೆಯಾ? ನಿಮ್ಮ ಟೀಮ್ ಇದೆಯಾ?
0: ಹಾಂ ಸರ್, ಟೀಮ್
1: ನೀವಾಗಲಿ ಪ್ರವೀಣ್ ಆಗಲಿ ಎಲ್ಲರೂ
0: ಟೀಮ್ ಇದೆ ಸರ್.
1: ಈಗ ಒಬ್ರಿಗೊಬ್ರು ಹೆಂಗೆ ಪರಿಚಯ ಆದ್ರೆ ಅಂತ ನಮ್ಗೆ ಕುತೂಹಲ. ನಿಮ್ಮ ಕ್ಲಾಸ್ಮೇಟ್ಸು ಅಥವಾ ಹೆಂಗೆ?
0: ಇಲ್ಲ ಸರ್, ನಾವು ಪ್ರವೀಣು ಕ್ಲಾಸ್ಮೇಟ್ಸ್ ಏನೂ ಅಲ್ಲ ಸರ್. ಬಟ್ ಒಂದು 2 ವರ್ಷದಿಂದ ಸರ್ ನಮ್ಮಕ್ಕರಾಮ್ ಅನ್ನೋ ಒಂದು ರ್ಯಾಪ್ ಸಾಂಗ್ ಇದು ಮಾಡಿದ್ವಿ.
2: ಇಬ್ರು ಸೇರಿಕೊಂಡು ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ವಿ ಸರ್. ಒಂದು ಕಾನ್ಸೆಪ್ಟ್ ರೆಡಿ ಇತ್ತು ನನ್ನ ಹತ್ರ, ಈ ತರ ಇದ್ರ ಮೇಲೆ ಒಂದು ಸಾಂಗ್ ಮಾಡಬೇಕು, ಈ ತರ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟೆ ನಾನು ಮೈನಾ ಐಬಿಎಂ ಅವರಿಗೆ. ಅಂದ್ರೆ ಮುಂಚೆಯಿಂದ ನಮಗೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಪರಿಚಯ, ಅವರು ಕೂಡ ಒಂದೇ ಊರವರು, ಡಿಸ್ಟ್ರಿಕ್ಟ್ ಒಂದೇ ಬಟ್ ಬೇರೆ ಬೇರೆ ಹಳ್ಳಿಗೆ ಬೇರೆ ಹಳ್ಳಿ, ಅವ್ರದ್ದು ಹಳ್ಳಿ ನಂದು ಸಿಟಿ ಆಗಿರ್ಬೋದು. ಬಟ್ ಒಂದು ಕಾನ್ಸೆಪ್ಟ್ ಅನ್ನೋದು ನನ್ನ ತಲೆಯಲ್ಲಿ ರೆಡಿ ಇದ್ದಾಗ ನಾನೇನು ಮಾಡಿದೆ, ಫಸ್ಟ್ ಮೈನು ಅವರಿಗೆ ಒಂದು ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ಈ ತರ ಹಿಂಗಿದೆ ಮೈನು, ಈ ತರ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಕೊಡ್ತೀನಿ. ಕಾನ್ಸೆಪ್ಟ್ ಕೊಟ್ಟಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಸರಿ ಇದನ್ನು ಚೆನ್ನಾಗಿದೆಯಲ್ಲ, ಇವಾಗ ಸದ್ಯಕ್ಕೆ ನಡೀತಾ ಇರೋದು ಹಿಂಗೆ, ಜೊತೆಲಿ ಇದ್ಕೊಂಡೆ ದೋಖ ಕೊಡ್ತಾರೆ ಜನ, ಅದ್ರ ಮೇಲೆನೆ ಮಾಡೋಣ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಮುಂಚೆ ಯಾರಾದ್ರೂ ಸಣ್ಣ ಪುಟ್ಟ ಏನಾದ್ರೂ ಒಂದು ಹಾಡ್ ಆಗಿರ್ಬೋದು ಏನಾದ್ರು ಒಂದು ಮಾಡಿ ವಾಟ್ಸಪ್ ಅಲ್ಲಿ ಏನಾದ್ರೂ ಶೇರ್ ಮಾಡಿರ್ತೀವಿ ಲಿಂಕ್, ಶೇರ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಹಿಂಗ್ ಅದನ್ನ ಜಸ್ಟ್ ಹಿಂಗ್ ಸೀನ್ ಆಗಿರುತ್ತೆ, 3 ನಿಮಿಷ ವಿಡಿಯೋ ಸಾಂಗ್ ಇರುತ್ತೆ, ಅದು ಜಸ್ಟ್ ಹಿಂಗ್ ಸೀನ್ ಆಗಿರುತ್ತೆ, ಅವಾಗಿಂದ ಅವಾಗ ಸೂಪರ್ ಪ್ರೋ ಅಂತ ಬಂದ್ಬಿಟ್ಟಿರುತ್ತೆ ನಮ್ಗೆ. 3 ನಿಮಿಷದ ವಿಡಿಯೋ ಕಳ್ಸಿರ್ತೀವಿ ನಾವು, ನೋಡ್ದೇನೆ ಸುಮ್ನೆ, ಹಾ ಜಸ್ಟ್ ಹೆಸರಿಗೆ ಓ ಹೌದಪ್ಪ ಇವ್ರು ಮಾಡ್ತಿದ್ದಾರೆ ಅಂತ ಅಷ್ಟೇ. ಹಾ, ಆ ತರ ಬರ್ತಾ ಇತ್ತು. ಸೊ ಈ ತರನೆಲ್ಲ ಇಟ್ಕೊಂಡು ನಾವ್ ಏನಕ್ಕೆ ಇದ್ರ ಮೇಲೆ ಇನ್ನೊಂದು ಸಾಂಗ್ ಮಾಡಬಾರ್ದು, ಸ್ವಲ್ಪ ಜನಕ್ಕೆ ಅವಾಗ್ಲಾದ್ರೂ ಅರಿವು ಮುಡ್ಕೊಂಡು ಅವಾಗ್ಲಾದ್ರೂ ಸ್ವಲ್ಪ ನಿಯತ್ತಾಗಿ ಇದ್ಕೊಂಡು ಸಪೋರ್ಟ್ ಮಾಡೋರು ಇರ್ತಾರೆ ನೋಡೋಣ ಅಂದ್ಬಿಟ್ಟು ಹಿಂಗೆ ಒಂದು ಕಾನ್ಸೆಪ್ಟ್ ಬಂದಾಗ ನಾನು ಹಿಂಗೆ ಹೇಳ್ತೀನಿ, ಅವ್ರದ್ದು ಕೂಡ ಒಂದು ಸಲ ತಲೆ ಹಿಂಗಿರುತ್ತೆ, ಸರಿ ಆಯ್ತು ಮಾಡೋಣ ಅಂದ್ಬಿಟ್ಟು ಶುರು ಆಗುತ್ತೆ. ಅಲ್ಲಿಂದ ನಮ್ದೊಂದು ತಂಡ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಅವ್ರದ್ದು ಕೂಡ ಒಂದು ತಂಡ ಇದೆ, ನಮ್ದು ಕೂಡ ಒಂದು ತಂಡ ಇರುತ್ತೆ. ಸೊ ಅಲ್ಲಿಂದ ಒಂದು ಕಾನ್ಸೆಪ್ಟ್ ಶುರು ಹಚ್ಕೊಂಡು ಒಂದು ಟ್ರ್ಯಾಕ್ ಮಾಡ್ತೀವಿ ನಾವೆಲ್ಲರೂ ಸೇರ್ಕೊಂಡು, ನಮಕರಾಮ್ ಅನ್ನೋ ಟ್ರ್ಯಾಕ್ ಚೆನ್ನಾಗಿ ರೆಸ್ಪಾನ್ಸು ಕೂಡ ಬರುತ್ತೆ ಅದರದ್ದು, ಅದರದ್ದು ಪಾರ್ಟ್ 2 ಕೂಡ ಮಾಡಬೇಕು ಅನ್ನೋ ರೆಸ್ಪಾನ್ಸ್ ಕೂಡ ಇದೆ, ಇನ್ನೇನು ಸದ್ಯದಲ್ಲೇ ಮಾಡಬೇಕು ಅನ್ನೋದು ಕೂಡ ಇದೆ.
1: ಅದನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರಿ?
0: ಎಸ್ ಎಸ್
1: ರ್ಯಾಪ್ ಸಾಂಗ್ ಅನ್ನ.
0: ಹೌದು,
1: ಯಾರು ಹಾಡಿದ್ದು
0: ಅದಕ್ಕೆ? ರಾಕ್ ಸಿಂಗರ್ ಗಗನ್ ಅಂತ ಹಾಡಿದ್ರು, ಸಿಂಧನೂರ್ ಅವರು.
1: ಸಿಂಧನೂರ್ ಅಂದ್ರೆ ಸಿಂಧನೂರ್ ನಮ್ಮವರೇ ಆಡಿದ್ದಾರೆ.
2: ನಮ್ಮೂರು, ನಮ್ಮ ಭಾಗದವ್ರೆ.
1: ಈಗ ಈ ಕ್ಯಾಮ್ರಾ ವರ್ಕ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ತಿಪ್ಪಯ್ಯ ನಾಯಕ್, ನೀವು ಎಲ್ಲಿಯವರು? ಕ್ಯಾಮ್ರಾ ವರ್ಕ್ ಅಲ್ಲಿ ಮಾಡ್ತಿದ್ರಿ ಏನು
3: ಸರ್? ಇದೆ ಸರ್, ಕ್ಯಾಮ್ರಾ ಅಲ್ಲೇ ನಾರ್ಮಲ್ ಅಲ್ಲಿ ಇಲ್ಲಿ ಊರಾಗ ತೆಗೆದು ವಿಡಿಯೋಗಳು ನಾರ್ಮಲ್ ಪೋಸ್ಟ್ ಮಾಡೋದು ಈ ತರ ಮಾಡ್ತಿದ್ರು.
1: ಅಂದ್ರೆ ಮೊಬೈಲ್ ಅಲ್ಲಿ ಮಾಡ್ತಿರೋ ಅಥವಾ ಕ್ಯಾಮ್ರಾ ಇಟ್ಕೊಂಡು? ನೀವು
3: ಕ್ಯಾಮ್ರಾ ಕೂಡ ಇತ್ತು.
1: ನಿಮ್ಮ ವೃತ್ತಿ ಕ್ಯಾಮ್ರಾನ?
3: ಎಲ್ಲ ಮಾಡ್ತೀನಿ ಮೊಬೈಲ್ ಅಲ್ಲಿ, ನಾರ್ಮಲ್ ವಿಡಿಯೋಸ್ಗಳಲ್ಲಿ, ರೀಲ್ಸ್, ಇವಾಗ ಇನ್ಸ್ಟಾಗ್ರಾಮ್ ನಡೀತಾವೆ ಸರ್ ಅಂತವ್ ಮಾಡೋದು ಹೋಗ್ಲಿ. ಇವಾಗ ಡ್ರೋನ್, ಮೊನ್ನೆ ಡ್ರೋನ್ ತಗೊಂಡಿದ್ದೆ ಸರ್, ಒಂದು 3 ಮಂತ್ಸ್ 4 ಮಂತ್ಸ್ ಆಯ್ತು ಡ್ರೋನ್ ತಗೊಂಡು. ಅವ್ರು ಡ್ರೋನ್ ನೋಡಿ ಕಳಿಸಿ ಹಿಂಗ ಪ್ರವೀಣ್ ಅವ್ರು ನನಗೆ ಕಾಲ್ ಮಾಡಿದ್ರು, ಹಿಂಗ ಬೇಕಿತ್ತು ನಾನು ಅಲ್ಲಿ ತೆಗಿಬೇಕಂತ. ಹಂಗಂತ ಬಂದು ಕಳಿಸಿ ಶೂಟ್ ಅಲ್ಲಿ ನಡೀತಿದ್ದೆ ಸರ್, 3-4 ಡೇಸು ಹಂಗೆ ತೆಗೆದಿವಿ ಸರ್. ಅಕ್ಕೆ ನಾರ್ಮಲ್ ಆಗಿ ನಾನು ಸಿಟಿಯಲ್ಲಿ ತೆಗಿತೀನಿ ಸರ್ ವಿಡಿಯೋಗಳು, ಆ ಕಡೆ ಯಾವ ಲೊಕೇಶನ್ ವಿಡಿಯೋಗಳು ಆ ಟೈಪ್ ತೆಗಿತೀನಿ ಸರ್.
1: ನಿಮ್ಗೆ ಯಾಕೆ ಹವ್ಯಾಸ ಡ್ರೋನ್? ನಿಮ್ದೇನಾ?
3: ಹಾಂ, ಓನ್ ಡ್ರೋನ್ ಸರ್.
1: ಓನ್ ಡ್ರೋನ್ ತಗೊಂಡು ಈ ತರದ ಹವ್ಯಾಸ ಮಾಡೋದ್ರಿಂದ ಏನ್ ನಿಮ್ಗೆ ಪ್ರಾಫಿಟ್? ಈಗ ಡ್ರೋನಿಗೆ ದುಡ್ಡು ಕೊಟ್ಟು ಖರ್ಚು ಮಾಡಿ ಮಾಡಿರ್ತೀರಿ, ಅದಕ್ಕೆ ಹೆಂಗೆ ನಿಮ್ಗೆ ಪ್ರಾಫಿಟ್?
3: ನನಗೆ ಈ ಫೀಲ್ಡಲ್ಲಿ ಬರಲ್ಲ ಅಂತಿಲ್ಲ ಸರ್, ನಾರ್ಮಲ್ ಬೇರೆ ಹೊರಗೆ ಹೋಗ್ಬೇಕಂದ್ರೆ ಕೂಡ ಎಲ್ಲ ಫಂಕ್ಷನ್ ಆಗಲಿ ಬೇರೆ ರೀತಿ ಯಾವ್ದನ್ನಾಗಲಿ ನಡೀತದೆ ಈ ಟೈಪ್ ಅಲ್ಲಿ ತಗೊಂಡಿದ್ದೆ ಸರ್ ಡ್ರೋನ್.
1: ಆ ಕಾನ್ಸೆಪ್ಟ್ ಮೇಲೆ ತಗೊಂಡಿದ್ದೀರಿ, ಅದಕ್ಕಾಗಿ ನೀವು ಮದುವೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ಳಕ್ಕೆ ಅದು ಬಳಕೆ ಆಗ್ತಿದ್ಯಾ ಆತರ ನಿಮ್ಗೆ?
3: ನಡೀತಿದೆ ಸರ್ ಅದು ಕೂಡ.
1: ರಾಮ್ಸೀತದಲ್ಲಿ ನೀವು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ರಿ. ಈಗ ಅದು ಒಂದು ಬೈಕ್ ಮೇಲೆ ಬರ್ತಾರೆ ಇಬ್ರು ಫ್ರೆಂಡ್ಸ್, ಅದು ಎಲ್ಲಿ ಸೆರೆ ಹಿಡಿದಿದ್ದು ನೀವು ಯಾವ್ದು? ನನಗೆ ಗೊತ್ತಾಗ್ಲಿಲ್ಲ, ಬಹಳ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ.
3: ಹೈಬಿ ರೋಡ್ ಸರ್,
1: ನಮ್ಮ ಈ ನಮ್ಮ ಆಕಾಶವಾಣಿ ಮುಂದಿನ ರೋಡ
3: ಸರ್? ಅಲ್ಲೇ ಮುಂದೆ ಸರ್. ತೆಗೆದಿದ್ದೆ ಸರ್ ಅದು.
1: ಓಕೆ, ಒಂದು ಚಿತ್ರವನ್ನ ಸೆರೆ ಹಿಡಿಬೇಕು ಅಂತಂದ್ರೆ ಟೈಮ್ ತಗೊಂಡ್ರೆ ಅಥವಾ ಒಂದೇ ದಿನಕ್ಕೆ ಸಿಕ್ತು? ಹೇಗೆ ಒಂದೇ ದಿನಕ್ಕೆ ಮಾಡಿದಿರಿ? ಈಗ ಅರ್ಜುನ್, ನಿಮ್ಮ ರಾಮಸೀತದಲ್ಲಿ ಏನು ಪಾತ್ರ, ಏನು ನಿಮ್ದು ಏನು ಪಾತ್ರ ಅಲ್ಲಿ?
4: ಸರ್ ನಂದೊಂದು ಒಂದು ಚಿಕ್ಕ ಪಾತ್ರ ಸರ್ ಇದರಲ್ಲಿ. ಅದರಲ್ಲಿ ಅಂದರೆ ಸರ್ ಈ ಸಾಂಗ್ ಮುಂದಕ್ಕೆ ಹೋಗ್ಬೇಕಂದ್ರೆ ಒಂದು ನಂದೊಂದು ಟ್ವಿಸ್ಟ್ ಇದೆ ಸರ್, ಸೊ ಅದರಿಂದ ಇದು ಈ ಸಾಂಗ್ ಮುಂದಕ್ಕೆ ಹೋಗುತ್ತೆ ಸರ್. ಮೂಲತಃ ನಾನು ರಾಯಚೂರವನೇ ಸರ್. ನಾನು ಇವರು ಪ್ರವೀಣ್ ಅವರ ಫ್ರೆಂಡ್ ಸರ್.
1: ಫ್ರೆಂಡ್, ಹಂಗಾಗಿ ನೀವು ಒಂದು ಎಲ್ಲರೂ ಸೇರಿ ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಿದ್ದೀರಿ?
4: ಮಾಡ್ತಿದ್ದೀವಿ ಸರ್.
1: ಈಗ ಇದೇ ಯುವಕರ ತಂಡದಲ್ಲಿ ಮೇನ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದಂಥ ನರಸಿಂಹ ಅವ್ರು ಕೊಟ್ಟಿದ್ದಾರೆ ಯುವಕರು. ನರಸಿಂಹ ಅವರೇ
5: ಸರ್,
1: ನಿಮ್ಮ ಪರಿಚಯ ಮಾಡಿಕೊಡಿ, ಎಲ್ಲಿ ಅವರು ನೀವು ಏನು ಅಂತ?
5: ಅಂದವರು ಹುಡುಗರು ಕಾಣಪುರ ಸರ್.
1: ರಾಯಚೂರು ತಾಲೂಕು ಹುಡುಗರು ಕಾಣಪುರ. ಹೆಂಗೆ ಪ್ರವೀಣ್ ಇವರು ನಿಮಗೆಲ್ಲ ಅಟ್ಯಾಚ್ಮೆಂಟ್ ಹೆಂಗೆ, ಏನು ಫ್ರೆಂಡ್ಸು ಅಥವಾ ಕ್ಲಾಸ್ಮೇಟು ಹೇಗೆ?
5: ಸರ್ ಇಲ್ಲಿ ಕಾಲೇಜಿನ ಕ್ಲಾಸ್ಮೇಟ್ ಸರ್ ಎಲ್ಲರು. ಬೇಗಮ್ ಸರ್ ಹಂಗೆ ಅವಾಗವಾಗ ವಿಡಿಯೋಗಳು ಅಲ್ಲೇ ಕಾಲೇಜಿನಾಗೆ ಮಾಡ್ತಿದ್ದೆ ಸರ್. ಹಂಗೆ ನಾನು ಕ್ಯಾಮ್ರಾ ಇದೆ ಅಂತ ಹೇಳಿದ್ದೆ ಸರ್. ಆಯಿತು, ಒಂದು ಮೂವಿ ಅಂದ್ರೆ ಸರ್ ಮೂವಿ ತೆಗೋಣ ಹಂಗೆ ಅಂತ ಹೇಳಿದ. ನಾನು ಅದಕ್ಕೆ ವೆಡ್ಡಿಂಗ್ ಎಲ್ಲ ವಿಡಿಯೋ ತೆಗೋಕೆ ಹೋದ್ವಿ.
1: ಅಂದರೆ ಪ್ರೊಫೆಷನಲ್ಲಿ ನೀವು ಕ್ಯಾಮ್ರಾಮನ್ನ? ಪ್ರೊಫೆಷನ್ ಕ್ಯಾಮ್ರಾಮನ್ ನೀವು? ಓಕೆ, ಅಂದರೆ ನೀವು ಈ ಥರದ ಮೂವಿಗಳಿಗೆ ಅಲ್ಲ, ಸುಮ್ಮನೆ ವೆಡ್ಡಿಂಗ್ ಮನೆ ಊರುಗಳಲ್ಲಿ ಮಾಡುವಂಥದ್ದ. ಸೊ ಈಗ ನೀವು ಸ್ಟುಡಿಯೋ ಇದೆಯಾ ನಿಮ್ಮದು?
5: ಸ್ಟುಡಿಯೋನ್ ಇಲ್ಲ ಸರ್, ಮನೆಯಿಂದ
1: ಔಟ್ಡೋರೇ ಮಾಡ್ತಾರೆ. ಈಗ ಇದರಲ್ಲಿ ಈ ರಾಮಸೀತದಲ್ಲಿ ಒಳ್ಳೊಳ್ಳೆ ಪಿಕ್ಚರ್ಸನ್ನು ನೀವು ಸೆರೆ ಹಿಡಿಬೇಕು ಅಂತಂದರೆ ಎಲ್ಲೆಲ್ಲಿ ಮಾಡಿದಿರಿ ಅದನ್ನು, ಎಲ್ಲೆಲ್ಲಿ ಮಾಡಿದ್ದು?
5: ಮಾಡಿದೆ ಸರ್ ಇಸ್ಕಾನ್ ಟೆಂಪಲ್ ಸರ್, ಒಂದು ಇಲ್ಲಿ ಮಿರಾಜ್ ಥಿಯೇಟರ್, ಮತ್ತೆ ರಾಮ ಇದು ರಾಮಲಿಂಗೇಶ್ವರ ಟೆಂಪಲ್ ಸರ್,
1: ಅಲ್ಲೆಲ್ಲ ಮಾಡಿದ್ರು. ಮೈನು ಒಂದು 8 ನಿಮಿಷ ಅಥವಾ 10 ನಿಮಿಷದಲ್ಲಿ ಎಲ್ಲರನ್ನ ಸೆರೆ ಹಿಡಿಯುವಂಥದ್ದು ಮತ್ತೆ ಎಲ್ಲರನ್ನ ಸೆಳೆಯುವಂಥದ್ದು ಅಷ್ಟು ಈಸಿ ಅಲ್ಲ.
0: ಸೊ
1: ಈ ಏನು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡ್ರೆ ಜಾಸ್ತಿ ಜನ ನೋಡ್ತಾರೆ ಅಂತ ಅನಿಸ್ತದೆ, ಅಥವಾ ಯಾಕೆ ಯೂತ್ಸು ಶಾರ್ಟ್ ಮೂವೀಸ್ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಅನಿಸ್ತದೆ?
0: ಯಾಕಂತ ಹೇಳಿದ್ರೆ ಸರ್, ಇಷ್ಟು ದಿನ ಹೆಂಗಿತ್ತು ಅಂದರೆ ಟೆಲಿವಿಷನ್ ಥರ ಟೆಲಿವಿಷನ್ ಇತ್ತು. ಅಲ್ಲಿ ಇವಾಗ ಎಲ್ಲರೂ ನಮ್ಮ ಟ್ಯಾಲೆಂಟೆಡ್ನ ನಾವು ಟೆಲಿವಿಷನ್ಗೆ ಹೋಗಿ ತೋರಿಸ್ಕೊಳ್ಳೋಕ್ಕಾಗಲ್ಲ. ಈ ಯೂಟ್ಯೂಬ್ ಬಂದಿದೆಯಲ್ಲ ಸರ್, ಇದರಲ್ಲಿ ನಮ್ಮ ಟ್ಯಾಲೆಂಟನ್ನು ನಾವು ಆರಾಮಾಗಿ ತೋರಿಸ್ಕೋಬೋದು. ಇವಾಗ ಯಾರಾದರೂ ನಮ್ಮ ಫ್ರೆಂಡ್ ಏನಾದರೂ ಟ್ಯಾಲೆಂಟ್ ಇತ್ತು ಅಂದರೆ ಅವ್ನು ಫೇಮಸ್ ಆದ ತಕ್ಷಣ ನಮಗೂ ಒಂದು ಬರುತ್ತೆ, ನನ್ನ ಹತ್ರನೂ ಟ್ಯಾಲೆಂಟ್ ಐತಲ್ಲ, ನಾನು ಕೂಡ ಏನಾದರೂ ಮಾಡ್ಬೋದಲ್ಲ ಅಂತ. ಅವಾಗ ಅವ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತು ನೀವು ಹೇಳಿದ್ರಿ ಸರ್, ಯಾವ ಕಾನ್ಸೆಪ್ಟ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ, ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದರೆ ನಾವು ಬರೀ ಕಾಮಿಡಿ ವೀಡಿಯೋಸ್ ಮಾಡಿದ್ರೆ ಫೇಮಸ್ ಆಗ್ತೀವಿ, ನಾವು ಕಂಟೆಂಟ್ ಓರಿಯೆಂಟೆಡ್ ತಗೊಂಬಂದ್ರೆ ಆಲ್ಮೋಸ್ಟ್ ಫೇಮಸ್ ಆಗೋದು ಕಡಿಮೆ ಸರ್. ನಾವು ಫನ್ನಿಯಷ್ಟಾಗೇ ಮಾಡ್ಬೋದು ಕಾಮಿಡಿ ವೀಡಿಯೋಗಳು
1: ಮ್ಯಾಕ್ಸಿಮಮ್. ಈ ಭಾಗದಲ್ಲಿ ಇನ್ನು ನಿಮಗೆ ಶಾರ್ಟ್ ಮೂವೀಸು ಮಾಡಿದಾಗ ಯಾರಾದರೂ ಸಲಹೆ ಕೊಟ್ಟಿದ್ದು ನೋಡಿರ್ತಾರೆ, ಸಲಹೆ ಕೊಟ್ಟಿರ್ತಾರೆ ಯೂಟ್ಯೂಬಲ್ಲಿ ರಿಪ್ಲೈ ಮಾಡಿರ್ತಾರೆ, ಅಥವಾ ನಿಮಗೆ ಫೋನ್ ಮಾಡಿಯಾದರೂ ನಿಮ್ಮ ನಂಬರ್ಗೆ ಫೋನ್ ಮಾಡಿಯಾದರೂ ಇನ್ಬಾಕ್ಸಲ್ಲಿ ಏನಾದರೂ ಹೇಳಿರ್ತಾರೆ, ಆ ಥರದ ಸಲಹೆಗಳು ಬಂದಿದ್ದಾವೆ ನಿಮಗೆ?
0: ಬಂದಿದ್ದಾವೆ ಸರ್. ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಲ್ಲಿ ಮಾಡಬೇಕಂತ ಹೇಳಿದ್ದಾರೆ ಸರ್ ಶಾರ್ಟ್ ಮೂವೀಸ್. ಅಂದರೆ ಇವಾಗ ಮರ್ಡರ್ ಮಿಸ್ಟ್ರಿ ಇಲ್ಲ ಪೊಲೀಸ್ ಕೇಸು ಆ ಥರದ ಕತೆಗಳನ್ನ ಹೆಣ್ಕೊಂಡು ನಾವು ಸ್ಟೋರಿ ಮಾಡಬೇಕಂತ ಹೇಳಿ
1: ಸರ್ತಿದೆ.
0: ಇವಾಗ ಲವ್ ಸ್ಟೋರೀಸ್ ಅನ್ನೋದು ಈಗಿನ ಕಾಲದಲ್ಲಿ ಜಾಸ್ತಿ ಆಗಿದ್ದಾವೆ, ಜನ ಅದನ್ನೇ ನೋಡ್ತಿದ್ರೆ ಅದು ಬೋರಿಂಗು. ಇವಾಗ ಬೇರೆ ಬೇರೆ ಥರದ ಕತೆಗಳಿದ್ರೆ ಎಲ್ಲ ಜನರು ನೋಡ್ತಾರೆ, ಒಂದೇ ಥರದ ಕತೆಗೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಲವ್ ಸ್ಟೋರಿ ಅನ್ನೋ ಕತೆಗೆ.
1: ಪ್ರವೀಣ್, ಈಗ ನಿಮ್ಮ ರಾಮಸೀತದಲ್ಲಿ ಇಬ್ಬರು ಹುಡುಗ ಮತ್ತು ಹುಡುಗಿ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡಿದರೆ, ಅವ್ರು ಯಾರು ನಿಮ್ಮ ಫ್ರೆಂಡ್ಸು ಅಥವಾ ಏನು ಅವರು ಏನಾದರೂ ಲವರ್ಸು ಅಥವಾ ಗಂಡ ಹೆಂಡತಿ ಹೇಗೆ?
2: ಇಲ್ಲ, ಅವರಿಬ್ರು ಆಕ್ಚುಲಿ ಭರತ್ ಅಂತ ಲೀಡ್ ರೋಲ್ ಹುಡುಗನ ಹೆಸರು ಸರ್, ಅವರು ಹುಡುಗಿ ಹೆಸರು ಬಂದುಬಿಟ್ಟು ಭವಾನಿ ಅಂದ್ಬಿಟ್ಟು. ನನಗೆ ಆ್ಯಕ್ಚುಲಿ ಕ್ಲಾಸ್ಮೇಟ್ ಅವರು ಭವಾನಿ ಅನ್ನೋರು. ಸೊ ಭವಾನಿ ಅನ್ನೋರು ನನಗೆ ಈ ಥರ ಒಂದು ಕಾನ್ಸೆಪ್ಟ್ ಬರ್ತಿದ್ದಂಗೆ ನಾನು ಒಂದು ಪೋಸ್ಟ್ ಹಾಕ್ತೀನಿ, ಈ ಥರ ಹುಡುಗ ಹುಡುಗಿ ಬೇಕಾಗಿದ್ದಾರೆ, ಬಟ್ ರಾಯಚೂರು ಅವ್ರಿಗೆ ಮಾತ್ರ ಜಾಸ್ತಿ ಇದಿರುತ್ತೆ ಅಂತ. ಅದನ್ನು ನೋಡಿದ ತಕ್ಷಣ ನಾನು ಅವರಿಗೆ ಒಂದು ಸತಿ ಕೇಳಿರ್ತೀನಿ, ನಿಮ್ಮವ್ರು ಯಾರಾದರೂ ಇದ್ದರೆ ನೋಡಿ ಅಂತ. ಈ ಥರ ಇಲ್ಲ ನನಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿರ್ತಾರೆ, ನಾನು ಅದಕ್ಕೆ ಏನು ಹೇಳಿರ್ತೀನಿ, ಸರಿ ಆಯಿತು ಓಕೆ ಡನ್, ನೀವು ಇದ್ದೀರಾ ಹಿಂಗೂ ನಿಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ, ಒಂದು ಸತಿ ಅವ್ರ ಪರ್ಮಿಷನ್ ಕೇಳಿ ನೋಡಿ, ಅವ್ರು ಏನಾದರೂ ಓಕೆ ಅಂತ ಹೇಳೋದಾಗಿತ್ತು ಅಂದರೆ ನಾವು ಮುಂದುವರ್ಸೋಣ ಅಂತ ಹೇಳಿದ್ವಿ. ಅವರು ಹೇಳಿಬಿಟ್ರು ಒಂದೇ ಮಾತಿಗೆ ಕೂಡ ಅವರು ಹಸ್ಬೆಂಡು ಕೂಡ ಓಕೆ ಅಂತ ಹೇಳಿದ್ರು. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಭರತ್ ಅಂತ, ಈ ಸಾಂಗ್ ಅಲ್ಲೇ ಲೀಡ್ ರೋಲ್ ಅಲ್ಲಿ ಇದ್ದಾರೆ.
1: ಯಾಕಂದ್ರೆ ಇಬ್ರು ಇಬ್ರು ಗಂಡ ಹೆಂಡತಿ.
2: ಹೌದು ಗಂಡ ಹೇಳ್ತೀರಾ. ಈ ಥರ ಹೇಳಿದಾಗ ಅವರು ಓಕೆ ಅಂತ ಹೇಳ್ತಾರೆ, ನಾನು ಕಾನ್ಸೆಪ್ಟ್ ಹೇಳ್ತೀನಿ, ಸರಿ ಓಕೆ ಡನ್ ಅಂತ ಹೇಳ್ತಾರೆ. ಓಕೆ ಅಂತ ಹೇಳಿದಾಗ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಹಿಂಗೆ ಹಿಂಗೆ ಹಿಂಗೆ ಅಂದ್ಬಿಟ್ಟು.
1: 6 ನಿಮಿಷದ ಆಲ್ಬಮ್ ಸಾಂಗನ್ನು ಎಷ್ಟು ದಿನ ಹಿಡಿತು ನೀವು ಮಾಡಲಿಕ್ಕೆ, ನೀವು ಬರೆದಿದ್ದು ಎಷ್ಟು ದಿನ ಮತ್ತು ಅದನ್ನು ಸ್ಕ್ರೀನ್ ಮೇಲೆ ತರಲಿಕ್ಕೆ ಎಷ್ಟು ದಿನ ಏನು ಹೆಂಗೆ
2: ಸರ್? ಇದು ಬರೆಯೋದಕ್ಕೆ ನನಗೆ ಏನಿಲ್ಲ ಅಂತಂದರೂ ಕೂಡ ಒಂದು ವಾರ ಹಿಡಿಯುತ್ತೆ ಸರ್ ಟೈಮ್. ಒಂದು ವಾರ ಹಿಡಿಯಿತು ಅಂದರೆ ಮುಂಚೆ ಎಲ್ಲ ಬರೆಯೋದು ಅಳಿಸೋದು ಬೇಡ ಈ ಥರ ಬೇಡ ಈ ಥರ ಬೇಡ ಹಿಂಗೆ ಬರೆಯೋಣ ಹಿಂಗೆ ಬರೆದ್ರೆ ಚೆನ್ನಾಗಿರುತ್ತೆ ಹಿಂಗೆ ಬರೆದ್ರೆ ಇಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಇದು ಮಾಡಿ ಒಂದು ವಾರದವರೆಗೂ ಹಿಡಿಯಿತು. ಬಟ್ ಅದನ್ನು ಆಮೇಲೆ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 4 to 5 days ಅಲ್ಲೇ ಕಂಪ್ಲೀಟ್ ಆಯಿತು ಸರ್ ಶೂಟ್ ಎಲ್ಲ. ಬಟ್ ಆಮೇಲೆ ಅದನ್ನು ಎಡಿಟಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ತುಂಬ ಟೈಮ್ ಹಿಡಿಯಿತು. ನವೀನ್ ಅಂದ್ಬಿಟ್ಟು ಎಡಿಟರು ಅವ್ರು ಬಂದಿಲ್ಲ ಆ್ಯಕ್ಚುಲಿ. ನವೀನು ಆಮೇಲೆ ನಾನು ಇಬ್ಬರು ಕೂತ್ಕೊಂಡೆ ಅದನ್ನೆಲ್ಲ ಎಡಿಟಿಂಗ್ ಸಂಕಲನ ಏನೇನಿದೆ ಎಲ್ಲವನ್ನು ಮಾಡಿರೋದು. ಅದನ್ನು ಎಡಿಟ್ ಮಾಡೋದಕ್ಕೆ ನಮ್ಗೆ ಏನಿಲ್ಲ ಅಂದರೂ 14 to 15 days ಎಡಿಟಿಂಗಿಗೆ. ನಾನು ಬರೆಯೋಕ್ಕೋಸ್ ಟೈಮ್ ತೊಗೊಂಡಿರಲಿಲ್ಲ, ಬಟ್ ಎಡಿಟಿಂಗಿಗೆ ಅಂದರೆ ನಾವು ಯಾವ ಥರ ಔಟ್ಪುಟ್ ಕೇಳಿದ್ದೀವಿ ಅಂದ್ಬಿಟ್ಟು ಅದೇ ಥರ ಔಟ್ಪುಟ್ ಕೊಡಬೇಕು ಅಂತಂದರೆ ಟೈಮ್ ಹಿಡಿದೇ ಹಿಡಿಯುತ್ತೆ ಕಂಪಲ್ಸರಿ.
1: ಅಪ್ಲೋಡ್ ಮಾಡಿದ್ದು ಎಷ್ಟು ದಿನ ಆಯಿತು, ಹೆಂಗೆ ರಿವ್ಯೂಸ್ ಹೆಂಗಿದೆ, ಮತ್ತು ನಿಮಗೆ ರಿಪ್ಲೈ ಹೇಗಿದೆ?
2: ಅಪ್ಲೋಡ್ ಮಾಡಿರೋದು 23rd. ನಮ್ದು ಏನಿಲ್ಲ ಅಂತಂದರೂ ಕೂಡ ನಿಯರ್ ಬೈ 10,000 ಜನ ನೋಡಿದ್ದಾರೆ. ಒಳ್ಳೆ ಕಾಂಪ್ಲಿಮೆಂಟೇ ಸಿಗ್ತಾ ಇದೆ ನಮಗೆಲ್ಲರೂ ಕೂಡ. ಜನರು ಸ್ವಲ್ಪ ರೆಕಗ್ನೈಸ್ ಮಾಡೋದಕ್ಕೂ ಕೂಡ ನಡೀತಾ ಇದೆ. ಸ್ವಲ್ಪ ಹೊರಗಡೆ ಎಲ್ಲಾದರೂ ತಿರುಗಾಡ್ತಾ ಇದ್ರೆ ಈ ಥರ ಇಲ್ಲ ಈ ಥರ ಮಾಡಿದ್ದೀರಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಳ್ಳಿ ಇನ್ನೂ ಮುಂದೆ ಬನ್ನಿ ಅಂತ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ನಮಗೆ.
1: ನೀವು ಆಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಇದರಲ್ಲಿ ಯಾವ್ದು ಅನಿಸುತ್ತೆ?
2: ಹೌದು ಹೌದು.
1: ಇನ್ನೂ ಬೇರೆಯವ್ರು ಕೂಡ ಆಡಿಸಿದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸಿದೆಯಾ ಅದನ್ನು ಅಪ್ಲೋಡ್ ಆದ್ಮೇಲೆ?
2: ಸರ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ನಾವೇನಕ್ಕೆ ಮೊದಲು ಪ್ರಯತ್ನ ಮಾಡಬಾರ್ದು ಅಂತ ಅನ್ನಿಸ್ತು. ಆಡಿಸ್ಬೋದು, ಆಡಿಸಿದ್ರೆ ಇನ್ನೂ ಚೆನ್ನಾಗಿರ್ಬೋದೇನೋ, ಮೇ ಬಿ ನನಗಿಂತ ಚೆನ್ನಾಗಿರೋರು ಕೂಡ ಇದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನು ಅಂತ ನಾವೇನಕ್ಕೆ ಮೊದಲು ಪ್ರಯತ್ನ ಮಾಡಬಾರ್ದು? ಪ್ರಯತ್ನನೇ ಮಾಡಿಲ್ಲ ನಮ್ದು ಚೆನ್ನಾಗಾಗಲ್ಲ ಅಂತ ನಾವೇನಕ್ಕೆ ಅನ್ಕೋಬೇಕು? ನೋಡೋಣ ನಮ್ಮ ಜನಕ್ಕೆ ನಾವು ಮಾಡ್ತಿದ್ದೀವಿ ಅಂತ ತೋರಿಸೋಣ, ನಾವೇನಕ್ಕೆ ತೋರಿಸ್ಬಾರ್ದು ಅಂದ್ಬಿಟ್ಟು ನಾನೇ ಮೊದಲೇ ಪ್ರಯತ್ನ ನಾನೇ ಒಂದು ಕಾಲ್ ಮುಂದೆ ಇಟ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಶುರು ಮಾಡೋಣ ಅಂದ್ಬಿಟ್ಟು ನಾನು ಇದು ಶುರು ಮಾಡಿದ್ದು. ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ.
1: ಮೈನು ಈಗ ಈ ಲೊಕೇಶನ್ಸು ಇವೆಲ್ಲ ನೋಡುವಂಥದ್ದು ಇದೆಯಲ್ಲ, ಅದು ಭಾಳ ಸವಾಲಿನ ಕೆಲಸ
0: ಸರ್. ಕಷ್ಟ,
1: ಯಾಕೆಂದ್ರೆ ಔಟ್ಪುಟ್ ಬರುವಂಥದ್ದು ಡೈರೆಕ್ಷನ್ ಮತ್ತು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ದೊಡ್ಡ ರೋಲ್ ಇರುತ್ತೆ. ಆಮೇಲೆ ಅದನ್ನು ಎಡಿಟಿಂಗ್ ಮಾಡುವಾಗ ಆ ಕಾನ್ಸೆಪ್ಟ್ ಎಡಿಟ್ ಮಾಡಿದವ್ರಿಗೆ ಬೇಕು, ಮತ್ತು ಕ್ಯಾಮ್ರಾ ಮಾಡಿದವ್ರಿಗೂ ಬೇಕು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಬೇಕು. ಹೇಗೆ ಇದನ್ನು ಹೀಗೆ ಮಾಡಿದ್ರೆ ಆಗುತ್ತೆ ಅಥವಾ ಹೀಗೆ ಮಾಡೋಣ ಇದೇ ಥರ ಮಾಡೋಣ ಅಂತೇಳಿ ಹೇಗೆ ಅದನ್ನು ಕಾನ್ಸೆಪ್ಟ್ ಮಾಡಿಕೊಂಡ್ರೆ?
0: ಏನು ಸರ್,
1: ಇವರು ಆಲ್ಬಮ್ ಕಾನ್ಸೆಪ್ಟ್ ಹೇಳಿದ್ಮೇಲೆ ರೆಡಿ ಮಾಡಿದ್ರು ಅಥವಾ ಬಿಫೋರ್ ಸೀನ್ರಿ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರಿಗೆ ಹೇಳಿದ್ರು ಹೇಗೆ?
0: ಇಲ್ಲ ಸರ್, ಏನಂದರೆ ಇದು ಇವಾಗ ಲಿರಿಕ್ಸ್ ಬರೆದ್ಬಿಟ್ಟು ಇವರೊಂದು ಸ್ಟೋರಿ ಮಾಡಿಕೊಂಡು ನನಗೆ ಫೋನ್ ಮಾಡಿದರು ಸರ್, ನನಗೆ ಈ ಥರ ಒಂದು ಸಾಂಗ್ ಮಾಡ್ತಾ ಇದ್ದೀನಿ, ಒಂದು ಸ್ಟೋರಿ ಬೇಕು ಅಂತ. ಆಮೇಲೆ ಇವ್ರು ಹೇಳಿರೋ ಸ್ಟೋರಿ ನನಗೆ ಏನನ್ನಿಸ್ತು ಅಂದರೆ ಇವ್ರದ್ದು ಸ್ವಲ್ಪ ಸೋಲೋ ಪರ್ಫಾರ್ಮೆನ್ಸ್ ಇತ್ತು. ಸಾಹಿತ್ಯ ಇರೋದು ಪ್ರೀತಿ ಮೇಲೆ, ಅದಕ್ಕೆ ನಾವು ಒಬ್ಬರೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ಟೀಮ್ ಮಾಡಿಕೊಂಡು ಲವ್ ಸ್ಟೋರಿ ಥರ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟೋರಿ ಮಾಡಿರೋದು ಸರ್. ಹಾಗೆ ನಾನು ಈ ಸ್ಟೋರಿನ ಸರ್ ಫಸ್ಟ್ ಟೈಮ್ 2 hours ಬರೆದಿರೋದು ಸರ್. ಮಿಕ್ಕಿ ಶಾರ್ಟ್ ಮೂವಿ ಸ್ಟೋರೀಸ್ ಎಲ್ಲ ನಾನು ಒಂದೊಂದು ವಾರ 2 ತೊಗೊಂಡಿದ್ದೀನಿ ಆ ಲಿರಿಕ್ಸ್ಗೆ. ಮತ್ತು ಯಾಕಂದರೆ ಸಾಂಗ್ ಡ್ಯೂರೇಷನ್ ಬಂದುಬಿಟ್ಟು 2.5 ಇತ್ತು ಸರ್ ಫಸ್ಟ್ಗೆ, ಅದನ್ನು 2 ಸ್ಟೋರಿ ಮಾಡಿದ್ದೀನಿ ಸರ್ ಫಸ್ಟ್ ಇದನ್ನು.
2: ಅಂದರೆ ಇದು ಮೊದಲನೇ ಸ್ಟೋರಿ ಅವರು ಇಷ್ಟು ಕರಿಯರಲ್ಲೇ ಇಷ್ಟು
1: ಸಾಂಗ್ಸ್
0: ಅಲ್ಲ ಸರ್, ಕಡಿಮೆ ಡ್ಯೂರೇಷನಲ್ಲಿ ಬರೆದಿರೋದು, ಯೋಚನೆ ಮಾಡಿ ಬರೆದಿರೋದು 2 ಮಾಡಿದ್ದೀನಿ ಸರ್.
1: ಈಗ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಒಂದು 8 ಶಾರ್ಟ್ ಮೂವೀಸು, ಎಷ್ಟು ನಿಮಿಷ ಅವೆಲ್ಲವೂ ಎಷ್ಟೆಷ್ಟು ನಿಮಿಷ ಇದಾವೆ ಕನಿಷ್ಠ ಅಂದ್ರೆ ಗರಿಷ್ಠ?
0: ಸರ್ ಪಾಸಿಟಿವ್ ಅನ್ನೋದು 6 ಇದೆ ಸರ್. ಈ ಕೇಳೆ ನನ್ನ ಮಹಾರಾಣಿ ಪಾರ್ಟ್ 1 ಬಂದ್ಬಿಟ್ಟು 11-12 ಇದೆ, ಭಾಗ 2 30 ಇದೆ ಸರ್.
1: ವ್ಯೂಸ್ ಹೇಗಿದೆ?
0: ವ್ಯೂಸ್ ಅದು 30,000 ಜನ ನೋಡಿದ್ದಾರೆ ಸರ್. ವ್ಯೂಸ್ ಅಂದ ತಕ್ಷಣ ಸರ್ ಇವಾಗ ಜನ ಲೋಕಲ್ ಆಡಿಯನ್ಸ್ಗೆ ಒಂದು 2,000 ಆಗೋದೇ ಹೆಚ್ಚಿರುತ್ತೆ ಸರ್. ಅಂಥದ್ರಲ್ಲಿ ಇವಾಗ 10,000 20,000 30,000 ವ್ಯೂಸ್ ಆದರೆ ನಮ್ಮ ಮುಂದಿನ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಜನ.
2: ಹಾಂ
0: ಸರ್,
1: ಈಗ ನಿಮಗೆ ಇಷ್ಟೆಲ್ಲ ಮಾಡುವಾಗ ಯೂತ್ಸ್ಗೆ ಇನ್ನಿಷ್ಟು ಯಾರಾದರೂ ಶಾರ್ಟ್ ಮೂವೀಸ್ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಅಥವಾ ಕ್ಯಾಮ್ರಾ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಕುತೂಹಲ ಇರ್ತದೆ.
0: ಹಾಂ ಸರ್,
1: ಇವ್ರಿಗೆ ಏನು ಹುಚ್ಚು ಯಾಕೆ ಮಾಡ್ತಾರೆ, ಏನು ದುಡ್ಡು ಬರ್ತದಂತ ಮಾಡ್ತಾರೋ ಅಥವಾ ದುಡ್ಡು ಹೇಗೆ ಜೋಡಿಸ್ತಾರೆ ಇವೆಲ್ಲವುಗಳಿಗೆ ಅನ್ನುವಂಥದ್ದು ಇರ್ತದೆ. ಈಗ ಒಂದು ಹೊಂದಾಣಿಕೆ ಮಾಡೋದು ಹೇಗೆ ಅಂತ
0: ಸರ್? ಏನಂದರೆ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ಬೋದು ಸರ್. ಏನೋ ಫಂಡ್ ಅವ್ರ ಹತ್ರ ಇಷ್ಟು ಇವ್ರ ಹತ್ರ ಇಷ್ಟು ಅಂತ ಕಲೆಕ್ಟ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಅದು ಏನಾಗುತ್ತೆ ಅಂದರೆ ಸರ್, ಒಂದು 2-3 ಆದಮೇಲೆ ಹೊಡೆದೋಗುತ್ತೆ ಸರ್ ಆ ಫ್ರೆಂಡ್ಶಿಪ್ ಬಾಂಡಿಂಗ್. ಅಂದರೆ ಹೆಂಗಂದರೆ ನನ್ನಿಂದಾನೇ ನೀನು ಬೆಳೆದಿದ್ಯಾ, ನಿನ್ನಿಂದ ನಾನು ಬೆಳೆದಿದ್ದೀನಿ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಎಲ್ಲರ ಫ್ರೆಂಡ್ಶಿಪ್ಪು ದೂರ ಆಗುತ್ತೆ ಸರ್. ಆದಷ್ಟು ನಾವು ಏನು ಮಾಡ್ಬೇಕಂದ್ರೆ ಒಳ್ಳೆ ಒಳ್ಳೆ ಕಥೆಗಳನ್ನ ಬರ್ಕೊಂಡು ಏನೇ ಆಗಲಿ ಸರ್ ನಮ್ಮಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ಯಾರಿಗಾದ್ರೂ ಒಬ್ಬ ಪ್ರೊಡ್ಯೂಸರ್ಗೆ ಹುಡುಕ್ಬೇಕು. ಇಲ್ಲ ನಮ್ಮ ಹತ್ರನೇ ದುಡ್ಡು ಐತಾ, ಕೆಲವೊಂದಿಷ್ಟು ವರ್ಷ ತಾಳ್ಬಿಟ್ಟು ನಾವೇ ಪ್ರೊಡ್ಯೂಸ್ ಮಾಡಿಕೊಂಡು ಶಾರ್ಟ್ ಮೂವೀಸ್ ಆಗಲಿ ಸಾಂಗ್ಸ್ ಆಗಲಿ ಮಾಡ್ಬೇಕು ಸರ್.
1: ಏನು ಲಾಭ ಮೈನಿಗೆ, ಏನು ಲಾಭ ಆಯಿತು ಅಂತ ಕುತೂಹಲ ಇರ್ತದೆ.
0: ಹೌದೌದು,
1: ಏನು ಲಾಭ ನಿಮಗೆ ಅಂತ?
0: ನನಗೆ ಇದುವರೆಗೂ ಏನು ಲಾಭ ಆಗಿಲ್ಲ ಸರ್. ಬಟ್ ನನ್ನ ಟ್ಯಾಲೆಂಟು ಬೆಳೀತಾ ಇದೆ, ಜ್ಞಾನ ಅಭಿವೃದ್ಧಿ ಆಗ್ತಿದೆ ಸರ್.
1: ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಆರ್ಥಿಕವಾಗಿ ಅಲ್ಲದೆ ಇದ್ರೂ ಕೂಡ ಬೇರೆ ರೂಪದಲ್ಲಿ ಆಗಿದೆಯಾ?
0: ಆರ್ಥಿಕವಾಗಿ ಸ್ವಲ್ಪ ಲಾಭ ಆಗಿದೆ ಸರ್. ಅಂದರೆ ಇವಾಗ ನಾವು ಒಂದೆರಡು ಲಿರಿಕ್ಸ್ ಬರೆದ ಮೇಲೆ ಅಲ್ಲಿಂದ ಆಫರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಬೇರೆ ಕಡೆಯಿಂದ, ಬೆಳಗಾಮು ಮಂಗಳೂರು ಬೆಂಗಳೂರು ಕಡೆಯಿಂದ. ಅಲ್ಲಿಂದ ಒಂದು ಹಾಡಿಗೆ ಇಷ್ಟ ಅಂತ ನಾನು ಪೇಮೆಂಟ್ ಮಾಡ್ತೀನಿ ಸರ್, ಅದಕ್ಕೆ ಲಾಭ ಆಯಿತು. ಮತ್ತು ಏನಂದರೆ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಬೆಳೀತಾ ಹೋಯಿತು ಸರ್. ಆರ್ಥಿಕವಾಗಿ ಏನು ಅಷ್ಟೇನು ಬೆಳೆದಿಲ್ಲ, ಕಡಿಮೆ ಸರ್.
1: ಅಲ್ಲ ಅಟ್ಲೀಸ್ಟ್ ನಿಮ್ ಖರ್ಚು ವೆಚ್ಚಗಳು ನೋಡ್ಕೊಳ್ಳೋಷ್ಟಾದ್ರೂ ಆಗಿದೆಯಾ?
0: ಹಾ ಆಗಿದೆ ಸರ್, ಆಗಿದೆ.
1: ಕಾನ್ಸೆಪ್ಟ್ ಹೇಳ್ತಾರೋ ಹೇಗೆ ನಿಮ್ಗೆ ಹಾಡು ಬರೀಬೇಕು ಅಂತಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಹೇಳ್ತಾರೆ?
0: ಕಾನ್ಸೆಪ್ಟ್ ಹೇಳ್ತಾರೆ ಸರ್. ಹೆಂಗೆ ಇವಾಗ ಆಲ್ಬಮ್ ಸಾಂಗ್ ಮಾಡ್ತಿದ್ರೆ ಅವರು ಒಂದು ಕಾನ್ಸೆಪ್ಟ್ ಇದ್ರ ಮೇಲೆ ಮಾಡಬೇಕು ನೀವು ಅಂತ ಹೇಳ್ತಾರೆ. ಅದು ಶಾರ್ಟ್ ಮೂವಿ ಸಾಂಗ್ ಆಗಿದ್ರೆ ಸ್ವಲ್ಪ ಹಿಂದೆ ಕತೆ ಮುಂದೆ ಕತೆ ಹೇಳ್ತಾರೆ ಸರ್.
1: ಕಾನ್ಸೆಪ್ಟ್
0: ಇಟ್ಕೊಂಡು ಸಾಹಿತ್ಯ ಬರಿಬೇಕು.
1: ಸಾಹಿತ್ಯ ಬರಿತೀವಿ. ಈಗ ನೀವು 50 ಏನು ಹಾಡುಗಳನ್ನು ಬರ್ದಿರಾ ಅವೆಲ್ಲವೂ ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ?
0: ಎಲ್ಲ ಯೂಟ್ಯೂಬ್
1: ಎಲ್ಲೆಲ್ಲಿ ಸಿಗ್ತದೆ ಒಂದು ಸ್ವಲ್ಪ ಹೇಳಿ
0: ಸರ್. ಇವಾಗ ಲೋಕಲ್ ಚಾನಲ್ಸ್ ಇದೆ, ನನ್ನ ಚಾನಲ್ IBM ಮ್ಯೂಸಿಕ್ ಸೀರೀಸ್ ಅಲ್ಲಿದ್ದಾವೆ, ವೋಕ್ಸ್ ಪ್ರೊಡಕ್ಷನ್ಸ್ ಅಲ್ಲಿದ್ದಾವೆ, ಗಗನ್ ಅವ್ರ ಚಾನಲ್ ಅಲ್ಲಿದ್ದಾವೆ, ಮತ್ತೆ ಮಂಗಳೂರಿಯನ್ಸ್ ಚಾನಲ್ ಅಲ್ಲಿದ್ದಾವೆ, ಮತ್ತೆ ಜಾನ್ಕಾರ್ ಮ್ಯೂಸಿಕ್ಕು, ಆಕಾಶ್ ಆಡಿಯೋ, A2 ಮ್ಯೂಸಿಕ್ಕು, ಕ್ಲಾಸಿಕ್ ಮೀಡಿಯಾ, ತುಂಬಾ ಚಾನಲ್ಸ್ ಅಲ್ಲಿ ಇದಾವೆ ಸರ್, ಡಿವೈಡೆಡ್ ಆಗಿದೆ.
1: ಇಲ್ಲ ಇಷ್ಟು ಇಷ್ಟು ಜನ ಇಷ್ಟು ವ್ಯೂಸ್ ಆಯ್ತಂದ್ರೆ ಇಷ್ಟು ಅಮೌಂಟ್ ಬರ್ತದೆ ಯೂಟ್ಯೂಬ್ ಇಂದ ಅದು ಇದು ಅಂತ ಯೂಸ್ ಬಹಳ ಹೇಳ್ತಿರ್ತಾರೆ. ನನಗೆ ಇಷ್ಟು ಈಸಿ ಅಲ್ಲ ಅದು.

0: ಆ ತರದ್ದು ಏನಾದರೂ ಕಾನ್ಸೆಪ್ಟ್ ಇಟ್ಕೊಂಡು ಮಾಡುವಂಥದ್ದು ಇದೆಯಾ ನಿಮ್ಮಲ್ಲಿ?
1: ಏನೂ ಇಲ್ಲ ಸರ್ ಆ ಥರ. ನಾನು ಈ ಬೇರೆ ಚಾನಲ್ಗೆ ಹೋದರೆ ನಮ್ಮದು ಪೇಮೆಂಟ್ ಇರುತ್ತೆ ಸರ್, ಒಂದು ಸಾಂಗ್ಗೆ ನಿನಗೆ ಇಷ್ಟು ಪೇಮೆಂಟ್ ಕೊಡ್ತೀನಪ್ಪ ಅಂತ ಮಾತಾಡಿರ್ತಾರೆ, ಅದ್ರದ್ದು ಪೇಮೆಂಟ್
0: ರೈಟ್ಸ್ ಕೊಟ್ಟಂಗೆ ಅವ್ರಿಗೆ,
1: ರೈಟ್ಸ್ ಕೊಟ್ಟಂಗೆ ಸರ್, ನಮ್ಮ ರೈಟಿಂಗ್ ರೈಟ್ಸ್ ಕೊಟ್ಟಂಗೆ ಸರ್. ಇವಾಗ ನಮ್ಮ ಚಾನಲಲ್ಲೇ ನಾವು ಮಾಡಿ ನಮ್ಮಲ್ಲೇ ನಾವು ದುಡ್ಡು ಹಾಕೊಂಡು ಮಾಡಿದ್ರೆ ಅದಕ್ಕೆ ವ್ಯೂಸ್ಗೆ ದುಡ್ಡು ಬರುತ್ತೆ ಸರ್, ಬಟ್ ಯೂಟ್ಯೂಬಲ್ಲಿ ಏನಂದರೆ ಮಾನಿಟೈಸೇಷನ್ ಅನ್ನೋದು ಇರುತ್ತೆ ಸರ್, ಅದು ಆಗಿದ್ದರೆ ಮಾತ್ರ ಆ ಲಾಕ್ ಅನ್ನೋದು ಓಪನ್ ಆಗಿದ್ರೆ ನಮ್ಗೆ ದುಡ್ಡು ಬರುತ್ತೆ ಸರ್.
0: ಒಂದು 15 ನಿಮಿಷ ಅಥವಾ 10 ನಿಮಿಷ 20 ನಿಮಿಷ ತೆಗೆದ್ರೆ ಏನು ಖರ್ಚು ಆಗ್ಬೋದು
1: ಸರ್? ನಾವು 15 ನಿಮಿಷ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಒಂದು ನಮ್ಮಲ್ಲಿರೋ ಕ್ಯಾರೆಕ್ಟರ್ಸ್ನ ಬಳಸ್ಕೊಂಡು ನಮ್ಮಲ್ಲಿರೋ ಲೊಕೇಶನ್ಸ್ನ ಬಳಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ಮಾಡಬೇಕಂದ್ರೆ 30,000 ಬೇಕಾಗುತ್ತೆ ಸರ್. ಇಲ್ಲಪ್ಪ ನಾವು 15 ನಿಮಿಷನೇ ಅದ್ಧೂರಿಯಾಗಿ ಮಾಡೋಣ ಅಂತ ಹೇಳಿದ್ರೆ 2-3 ಲಕ್ಷ ಆಗುತ್ತೆ ಸರ್.
0: ಈಗ ನೀವು ಮಾಡಿದಂಥ ಈ ಕಿರುಚಿತ್ರಗಳಿಗೆಲ್ಲ ಒಂದು ಆರ್ಥಿಕ ಹೊಂದಾಣಿಕೆ ಹೇಗೆ?
1: ಹಾಂ ಸರ್, ನಮ್ಮ ಕಡೆ ಸರ್ ಶಿವಪವಾರ್ ಅಂತಿದ್ದಾರೆ, ಮತ್ತೆ ಬೆಂಗಳೂರವರೊಬ್ರು ವಿಕಾಸ್ ಅಂತಿದ್ದಾರೆ ಸರ್, ಅವರೆಲ್ಲ ನನ್ನ ಶಾರ್ಟ್ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್.
0: ಪ್ರೊಡ್ಯೂಸ್ ಮಾಡ್ತಾರೆ,
1: ಪ್ರೊಡ್ಯೂಸರ್ ಮಾಡಿದ್ದಾರೆ.
0: ಆರಂಭದಲ್ಲಿ ನೀವೇ ಮಾಡಿದ್ರು ಅಥವಾ ಅನಂತರ ಬಂದ್ರ ಇವರು ಪ್ರೊಡ್ಯೂಸರ್?
1: ಆನಂತರ ಬಂದ್ರು ಸರ್. ನಾ ಫಸ್ಟಿಗೆ ಸಾಹಿತ್ಯ ಅಷ್ಟೇ ಬರೀತಿದ್ದೆ ಸರ್, ಅಲ್ಲಿಂದ ಬೆಳೀತಾ ಬೆಳೀತಾ ಬೆಳೀತಾ ಅದು ಸ್ಟೋರಿ ಕನೆಕ್ಟ್ ಆಯ್ತು ಸರ್.
0: ಅಂದ್ರೆ ನೀವು ನಿಮಗೆ ಯೂಟ್ಯೂಬ್ ಕಾಂಟ್ಯಾಕ್ಟೇ ಜಾಸ್ತಿಯಾಗಿ
1: ಜಾಸ್ತಿ
0: ಬೆಳೆದಿದ್ದೀರಿ ಅಂತ
1: ಹೌದಲ್ವಾ?
0: ಯೂಟ್ಯೂಬ್ ನಿಮಗೆ ಯೂಸ್ ಆಗಿದೆ?
1: ಹಾಂ ಯೂಸ್ ಆಗಿದೆ,
0: ಯೂಸ್ ಆಗಿದೆ.
1: ನನ್ನ ಟ್ಯಾಲೆಂಟ್ ಎಲ್ಲ ಕಡೆ ತೋರ್ಸಕ್ಕೆ ಯೂಸ್ ಆಗಿದೆ,
0: ಯೂಸ್ ಆಗಿದೆ. ನಿಮ್ಮದು ಪ್ರವೀಣ್, ನೀವು ಈಗ ಇತ್ತೀಚೆಗೆ ನೀವು ಮ್ಯೂಸಿಕ್ ಮಾಡ್ತಿರೋದ್ರೆ, ಮ್ಯೂಸಿಕ್ ಕಂಪೋಸ್ ಮಾಡ್ತಿರೋದೆಲ್ಲ ಐಡಿಯಾ ಇದೆ ನಿಮಗೆ, ಮತ್ತು ರ್ಯಾಂಪ್ ಸಾಂಗ್ ಕೂಡ ಮಾಡಿದ್ರೆ ಆಲ್ಬಮ್ ಒಂದು. ಈಗ ಆಲ್ಬಮ್ ಮೇಲೆ ಕಾನ್ಸೆಪ್ಟ್ ಜಾಸ್ತಿ ಇದೆ, ಶಾರ್ಟ್ ಮೂವೀಸ್ ಕಡೆ ಏನಾದರೂ ಪ್ಲಾನ್ ಇದೆಯಾ ಅಥವಾ ಇಲ್ಲ ಆಲ್ಬಮ್ಸ್ ಅಲ್ಲೇ ಇನ್ನೂ ಒಂದಷ್ಟು ಅಪ್ಗ್ರೇಡೇಷನ್ ಮಾಡುವಂಥದ್ದು ಇದೆಯಾ?
2: ಇಲ್ಲ ಸರ್, ಶಾರ್ಟ್ ಮೂವೀಸು ಕೂಡ ಪ್ಲಾನ್ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಸಾಂಗ್ಸು ಕೂಡ ಪ್ಲಾನ್ಸ್ ಇದೆ, ಇಲ್ಲ ಅಂತ. ಬಟ್ ರೆಡಿ ಆಗಿರೋದು ನನ್ನ ಹತ್ರ ಏನಿಲ್ಲ ಅಂದ್ರೂ ಕೂಡ ಇವಾಗ 4-5 ಪ್ರಾಜೆಕ್ಟ್ಸ್ ಸಾಂಗ್ಸೇ ರೆಡಿ ಇದೆ. ರ್ಯಾಪ್ ಸಾಂಗ್ ಆಗಿರ್ಬೋದು, ಆಲ್ಬಮ್ ಆಗಿರ್ಬೋದು, ಮೆಲೋಡಿ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ಆದಮೇಲೆ ಸ್ಟೋರಿ ಮಾಡಬೇಕು ಅಂತ ಇದ್ದೀನಿ. ಸ್ಟೋರಿ ಆಲ್ರೆಡಿ ಇದೆ, ಬಟ್ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ವಲ್ಪ ತುಂಬ ಇನ್ನೂ ದೊಡ್ಡ ಟೀಮ್ ಬೇಕಾಗುತ್ತೆ. ಇದು ಒಂದು ಟೀಮ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇದಕ್ಕಿಂತ ಇನ್ನೂ ದೊಡ್ಡ ಟೀಮ್ ಬೇಕಾಗುತ್ತೆ ಅದಕ್ಕೆಲ್ಲ. ಸೊ ಅದನ್ನೆಲ್ಲ ಮಾಡೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಆರ್ಥಿಕವಾಗಿ ಲಾಭ ಇಲ್ಲ ಅಂತಂದ್ರೂ ಕೂಡ ಹೊರಗಡೆ ಜನ ಓಡಾಡ್ತಾ ಇರ್ಬೇಕಾದ್ರೆ ನಮ್ಮನ್ನು ರೆಕಗ್ನೈಸ್
1: ಮಾಡ್ತಾರೆ
2: ಸರ್, ಹೇಳ್ತಾರೆ. ನಮಗೆ ಆರ್ಥಿಕವಾಗಿ ಲಾಭ ಇಲ್ಲ ಅಂತ ಹೇಳಿದ್ರು ಕೂಡ 5-10 ಜನ ನಮ್ಮನ್ನು ಹೊರಗಡೆ ರೆಕಗ್ನೈಸ್ ಆದರೂ ಮಾಡ್ತಿದಾರಲ್ವಾ, ಓಕೆ, ನಮ್ಮ ಭಾಗ ಜನರು ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದಾರೆ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಆದರೂ ಸಿಕ್ತಿದೆಯಲ್ಲ, ಅದು ನಮಗೂ ಕೂಡ ಲಾಭನೇ, ಅದು ಕೂಡ ನಮಗೆ ಒಂಥರ.
0: ಮೈನು ಈಗ ಮನೆಯಲ್ಲಿ ಪ್ರೋತ್ಸಾಹ ಬೇಕಿದಕ್ಕೆಲ್ಲ?
1: ಮನೆಯಲ್ಲಿ ಸರ್ ಮುಂಚೆಯಿಂದನೂ ನನಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಸರ್. ಅಂದರೆ ಇವಾಗ ನಾವು ಒಂದ್ರ ಕಡೆನೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಲ್ಲ ಸರ್, ಆ ಕಡೆ ಹೊಲದ ವರ್ಕು ಮಾಡ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಎಲ್ಲ ಕೆಲಸನೂ ಮನೆ ಕೆಲಸ ಮಾಡ್ಕೊತೀವಿ, ಈ ವರ್ಕ್ನು ಮಾಡ್ತೀವಿ, ಫಿಲಮ್ ಕೆಲಸ, ಹಂಗಾಗಿ ಅವನೇನೋ ಮಾಡ್ತಾನೆ ಬಿಡಪ್ಪ ಅಂತ ನಮ್ಮ ಪಾಡಿಗೆ ನಮ್ಗೆ ಬಿಟ್ಟಿದ್ದಾರೆ ಸರ್. ರೆವಿನ್ಯೂ ಬಂದ ತಕ್ಷಣ ಅವ್ರೇನು ಮನೆಯವ್ರು ಕೇಳಲ್ಲ, ಯಾಕಂತ ಹೇಳಿದ್ರೆ ನಮ್ಮ ರೆವಿನ್ಯೂ ನಮ್ಮ ರೆವಿನ್ಯೂಯಿಂದ ಅವ್ರೇನು ಸಾಕಾಗಲ್ಲ. ಹಾಂ ಸರ್, ಅದಕ್ಕೆ ನಮ್ಮ ಖರ್ಚಿಗೆ ಆಗುತ್ತೆ ಸರ್ ಅಷ್ಟೇ ಅಷ್ಟೇ.
0: ಪ್ರವೀಣ್, ಈಗ ಮನೆಯಲ್ಲಿ ನೀವು ಈ ರ್ಯಾಪ್ ಸಾಂಗ್ ಮಾಡಿದ್ಮೇಲೆ ಮತ್ತು ಈ ಆಲ್ಬಮ್ ಮಾಡಿದ್ಮೇಲೆ ಮನೆಯಲ್ಲಿ ಹೇಗೆ, ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ಅಕ್ಕ ಅಥವಾ ತಮ್ಮ ಆ ಥರ ಇದ್ದವ್ರು ಏನಂತಾರೆ?
2: ಮನೆಯಲ್ಲಿ ನಾವು 4 ಜನ ಇರ್ತೀವಿ ಸರ್, ಅಮ್ಮ ತಂಗಿ ಅಣ್ಣ. ಈ ಥರ ಯಾವುದೇ ಆಗಿರಲಿ ನಾನು ರೆಕಾರ್ಡಿಂಗ್ ಮಾಡಬೇಕು ಅಂತಂದರೆ ಮ್ಯೂಸಿಕ್ ಫಸ್ಟ್ ರೆಡಿ ಮಾಡ್ತೀನಿ, ಮ್ಯೂಸಿಕ್ ರೆಡಿ ಆದಮೇಲೆ ನಾನು ಅದಕ್ಕೆ ಲಿರಿಕ್ಸ್ ಮಾಡ್ತೀನಿ, ಫೋನಲ್ಲೇ ಜಸ್ಟ್ ಸಿಂಪಲ್ ರಾ ರೆಕಾರ್ಡ್ ಮಾಡ್ತೀನಿ, ಈ ಥರ ಹಾಡೋಣ, ಈ ಥರ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸರ್ ಆ ಥರ ನಾನು ಫಸ್ಟ್ ಹಾಡಿದಾಗ ರೆಕಾರ್ಡಿಂಗ್ ಮಾಡಿದಾಗ ನಾನು ಫಸ್ಟ್ ನಮ್ಮ ಅಮ್ಮಂಗೆ ತೋರಿಸ್ತೀನಿ, ಅಮ್ಮ ಈ ಥರ ಮಾಡಿದ್ದೀನಿ ನೋಡಿ ಹೆಂಗಿದೆ ಅಂತ ಕೇಳ್ತೀನಿ. ಫಸ್ಟ್ ನಮ್ಮ ಅಮ್ಮ ರೆಸ್ಪಾನ್ಸ್ ಏನು ಕೊಡ್ತಾರೆ ಏನಿಲ್ಲ ಅಂದ್ಬಿಟ್ಟು ನೋಡ್ತೀನಿ ನಾನು. ಆಯ್ತಪ್ಪ ನಮ್ಮ ಅಮ್ಮ ಏನೇ ಮಾಡಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರಲ್ವ. ಸೊ ನಮ್ಗೆ ಅವಾಗ ಓಕೆ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಾವು ಒಂದು ಇದನ್ನ ಇಟ್ಕೊಂಡು ಫಸ್ಟ್ ಅವರಿಗೆ ತೋರಿಸ್ತೀನಿ. ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡ್ತಾರೆ ಹೊರತು ಯಾರು ಇದು ಮಾಡಲ್ಲ. ಮಾಡ್ತಿದೀವಿ ಅಂದ್ಬಿಟ್ಟು ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಯಾಕಂದ್ರೆ ನಾವಿನ್ನೂ ಬೆಳೀತಿರೋ ಸ್ಟೇಜ್, ವಿದ್ಯಾಭ್ಯಾಸವನ್ನು ನಿಲ್ಸೋಕ್ಕಾಗಲ್ಲ, ಅದನ್ನು ಮಾಡ್ಕೊಳ್ಬೇಕಾಗತ್ತೆ.
0: ಈಗ ಸಣ್ಣದಾಗಿ ಪಾತ್ರ ಮಾಡಿದ್ರು ಕೂಡ ನಿಮಗೆ ಅರ್ಜುನ್ ಗುರುತಿಸ್ತಾರ ಯಾರಾದರೂ ಹೋದಾಗ, ನೀನು ಯಾವುದೊಂದು ನೋಡಿದ್ದೀನಲ್ಲಪ್ಪ ನಿನ್ನ ವಿಡಿಯೋ ಅಂತ ಗುರುತಿಸ್ತಾರ?
3: ಹಾಂ ಸರ್, ತುಂಬ ಗುರುತಿಸಿದ್ದಾರೆ ಸರ್.
0: ಗುರುತಿಸಿದಾರ ನಿಮ್ಮ ಊರಲ್ಲಿ, ನಿಮ್ಮ ಅಕ್ಕಪಕ್ಕದವ್ರು, ನಿಮ್ಮ ಸ್ನೇಹಿತರು?
3: ನಮ್ಮ ಸ್ನೇಹಿತರು ಎಲ್ಲರೂ ಚೆನ್ನಾಗಿದೆ. ಸೊ ಸಣ್ಣ ಪಾತ್ರ ಇದ್ರೂ ಸ್ವಲ್ಪ ಒಂದು 5 ಸೆಕೆಂಡ್ ಇದ್ರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರ್, ತುಂಬ ಚೆನ್ನಾಗಿ
1: ಹೇಳ್ತಾರೆ ಸರ್. ಈ ಪಾತ್ರ ಬಂದ್ಬಿಟ್ಟು ಹೆಂಗೆ ಅಂದರೆ ಆ ಪಾತ್ರನೇ ಮೇನ್ ಸಾಂಗ್ ಈ ಟ್ವಿಸ್ಟು ಸರ್. ಆ ಪಾತ್ರ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಬ್ಬರು ಲವರ್ಸ್ನ ಬ್ರೇಕ್ ಮಾಡಕ್ ಬರುತ್ತೆ ಆ ಪಾತ್ರ. ಆ ಬ್ರೇಕ್ ಇಂದ ಲವರ್ ಆದವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆಯ್ತು ನಮ್ ಕತೆ ಮುಗ್ದೋಯ್ತು ಇಲ್ಲಿಗೆ ಅಂತ ಹೇಳಿದಾಗ ಮತ್ತೆ ಅದು ಈ ಪಾತ್ರ ಬಂದಿರೋದು ಕೆಟ್ಟದ್ ಮಾಡಕ್ಕಲ್ಲ ಒಳ್ಳೇದ್ ಮಾಡಕ್ ಬಂದಿರೋದಂತ ಇವ್ರ ಪಾತ್ರ.
2: ಅಂದ್ರೆ ಯಾರೋ ಥರ್ಡ್ ಪರ್ಸನ್ ಮಾತನ್ನ ಕೇಳಬಾರ್ದು. ಇಬ್ರು ಇವಾಗ ಪ್ರೀತಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರವ್ರ ನಂಬಿಕೆ ವಿಶ್ವಾಸ ಫಸ್ಟ್ ನಿಮಗ್ ನೀವು ಆತ್ಮಸಾಕ್ಷಿಯಾಗಿ ಒಪ್ಕೊಂಡು ನೆಕ್ಸ್ಟ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಬೇಡ ಅನ್ಬಿಟ್ಟು ದೂರ ಹೋಗ್ಬಿಡ್ತಾರೆ. ಅದು ಏನು ಅನ್ನೋದನ್ನ ಅದು ಏನಕ್ಕೆ ಏನು ಅಂತ ಏನು ಯೋಚನೆ ಮಾಡಲ್ಲ. ಅದು ಫಸ್ಟ್ ಆಫ್ ಆಲ್ ಅದು ಏನು ಹೆಂಗಾಗಿರುತ್ತೆ ಏನಕ್ಕಾಗಿರುತ್ತೆ ಅನ್ನೋದನ್ನ ಇವ್ರ ಪಾತ್ರ ಅದು ಆಕ್ಚುಲಿ.
0: ಅರ್ಜುನ್ ಅವ್ರ ಪಾತ್ರ,
2: ಅರ್ಜುನ್ ಅವ್ರ ಪಾತ್ರ, ಟ್ವಿಸ್ಟೆಡ್ ಪಾತ್ರ ಈ ಸಾಂಗ್ ಅಲ್ಲಿ ಒಂದು ಟ್ವಿಸ್ಟೆಡ್ ಪಾತ್ರ ಅಂದ್ರೆ ಅವ್ರದಿದೆ.
0: ರಿಯಲ್ ಗಂಡ ಹೆಂಡತಿನ ಈ ಮೂವಿ ರಾಮ್ ಸೀತದಲ್ಲಿ ಹಾಕೊಂಡಿದ್ರಿ, ಅದೊಂದು ದೊಡ್ಡ ಕೆಲಸ. ಅವ್ರೇನು ಒಪ್ಸೋದಿದೆಯಲ್ಲ ದೊಡ್ಡ ಕೆಲಸ, ದೊಡ್ಡ ಸವಾಲು. ಸೊ ಅದನ್ನ ಒಪ್ಸಿದೀರಿ,

0: ನಮ್ಮ ಕ್ಲಾಸ್ಮೇಟ್ ಅವರು ಹೇಳ್ಬೇಕು ಅಂತಂದ್ರೆ, ಆದ್ರೂ ಕೂಡ ಅವರು ಇಂಥದ್ರಲ್ಲೆಲ್ಲ ಎಂಥೂಸಿಯಾಸಮ್ ತುಂಬಾ ಇದೆ ಅವ್ರಿಗೆಲ್ಲ, ಉತ್ಸಾಹ ಉಲ್ಲಾಸ ಅಂತ ಹೇಳ್ತಾರಲ್ಲ. ನಾವಿನ್ನೂ ಶೂಟಿಂಗ್ ಡೇಟು, ನಮ್ಮ ಡೈರೆಕ್ಟರ್ ಅವರು ಇನ್ನೂ ಸ್ವಲ್ಪ ಬಿಸಿ ಇದ್ದಾರೆ ಅಂದ್ಬಿಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡೋಣ ಅಂತ ನನಗೆ ಹೇಳ್ತಾರೆ. ಒಂದು ವಾರ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು, ಸ್ವಲ್ಪ ಒಂದು ವಾರ ಆದ್ಮೇಲೆ ಮಾಡೋಣ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಎಲ್ಲರೂ ಓಕೆ ಅಂದ್ಬಿಟ್ಟು ಒಪ್ಕೊಳ್ತಾರೆ ಸರ್. ಬಟ್ ಇವ್ರೇನಂತ ಹೇಳಿದ್ರೆ, ಇಲ್ಲ ಬೇಗ ಮುಗಿಸೋಣ, ನನಗೆ ಸ್ವಲ್ಪ ಉತ್ಸಾಹ ಜಾಸ್ತಿ ಇದೆ, ಸ್ವಲ್ಪ ಬೇಗ ಮಾಡೋಣ, ಸ್ವಲ್ಪ ಬೇಗ ಮಾಡೋಣ ಅಂತ. ಅವ್ರು ನಮಗೆ ಆ ಥರ ಹುರುಪ್ ತುಂಬೋರು ಆರ್ಟಿಸ್ಟ್ಗಳು ಬೇಕು ಸರ್, ನಮ್ಗೆ ಹೇಳಬೇಕು ಅಂತಂದ್ರೆ ಉತ್ಸಾಹದಿಂದ ಇರೋರು ಬೇಕು. ಬಟ್ ಅವ್ರ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸು ಕೂಡ ಬಂದಿದೆ.
1: ನಿಮ್ಮ ಕ್ಯಾಮ್ರಾ ವರ್ಕ್, ಬೇರೆ ಬೇರೆ ಕ್ಯಾಮ್ರಾ ಮದುವೆಗಳಿಗೂ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದಕ್ಕೂ ಮೂವಿಗಳಿಗೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನ ಗಮನಿಸಿದ್ರಿ, ಹೆಂಗೆ ವ್ಯತ್ಯಾಸ ಏನು ಅಂತ?
2: ಗಮನಿಸಿದ್ದೀನಿ ಸರ್, ಫಸ್ಟ್ ನಾನು ಮಾಡಿದ್ದು ಫಸ್ಟ್ ಟೈಮ್ ಸರ್ ಇದು ಶೂಟಿಂಗ್ ಮಾಡಿದ್ದು ಶಾರ್ಟ್ ಫಿಲ್ಮ್ ಮೂವಿ. ನಾನು ಬೇರೆ ಅಂದರೆ ವೆಡ್ಡಿಂಗ್ ಫೋಟೋಸ್ ತೆಗೋ ಜಾಸ್ತಿ ಹೋಗ್ತೀನಿ ಸರ್. ಅಂದರೆ ಶಾರ್ಟ್ ಫಿಲ್ಮ್ ಮೂವಿ ತೆಗೆದ್ರೆ ನಮ್ಗೆ ಈ ಥರ
1: ಹೊಸ ಎಕ್ಸ್ಪೀರಿಯನ್
2: ನನಗೆ ತೋರಿಸಿದೆ.
1: ಈಗ ನಿಮಗೆ ಮದುವೆಯಲ್ಲಿ ಮದುಮಕ್ಕಳನ್ನ ನಿಲ್ಸೋದು, ಅವ್ರ ಜೊತೆಗೆ ಬಂದು ಸ್ಟೇಜ್ ಮೇಲೆ ಬರೋ ನಿಂದ್ರಿಸೋದು, ನಿಮಗೆಲ್ಲ ಕಾನ್ಸೆಪ್ಟ್
2: ಗೊತ್ತಿರುತ್ತೆ.
1: ಅದಕ್ಕೂ ಮತ್ತೆ ಈ ಮೂವಿಗೂ ಏನಾದರೂ ವ್ಯತ್ಯಾಸ ಅನಿಸುತ್ತಾ ನಿಮಗೆ?
2: ಅಲ್ಲದು ಮದುವೆದಲ್ಲಿ ಸರ್ ಸುಮ್ಮನೆ ಅವ್ರು ಬಂದಾಗ ಸ್ವಲ್ಪ ಈ ಥರ ನಿಂದ್ರೆ ಅಂತ ನಾರ್ಮಲ್ ಆಗಿ ಹೇಳ್ಬೋದು ಸರ್. ಈ ಶೂಟಿಂಗ್ದಾಗ ಸರ್ ಅಂತ ಸ್ಮೈಲ್
1: ಕೊಡಿ,
2: ಸ್ವಲ್ಪ ಡಲ್ ಆಗಿರಿ ಅಂತವೆಲ್ಲ
1: ಹೇಳ್ಬೇಕಾಗ್ತದೆ. ಮತ್ತೆ ಡೈರೆಕ್ಟರ್ ಮಾತು ಕೇಳಬೇಕಿಲ್ಲ, ಅಲ್ಲಿ ನಿಮ್ಗೆ ಡೈರೆಕ್ಟ್ ನೀವೇ ಡೈರೆಕ್ಟರ್, ನೀವೇ ಡೈರೆಕ್ಟರ್. ಇಲ್ಲಿ ಮೂವಿದಲ್ಲಿ ಒಬ್ಬ ಡೈರೆಕ್ಟರ್ ಇರ್ತಾರೆ, ಆತ ಡೈರೆಕ್ಷನ್ ಮಾಡ್ತಾನೆ, ಇಲ್ಲ ಹಿಂಗೆ ಬರ್ಬೇಕಾದಾಗ ಮತ್ತೆ ಕ್ಯಾಮ್ರಾ ನೋಡ್ತಾನೆ, ಅವೆಲ್ಲ ಓಕೆ ಅಂದ್ಮೇಲೆ ನಿಮ್ದು ಡನ್ ಆಗ್ತದೆ.
2: ಶಾರ್ಟ್ ಒಂದಲ್ಲ ಸರ್, ಒಂದು ಎರಡು ಮೂರು ಶಾರ್ಟ್ ತೆಗಬೇಕಾಗುತ್ತೆ.
0: ಪಾಪ ತುಂಬಾ ತಲೆ ತಿನ್ಬಿಟ್ಟಿದೆ ಏನಂದ್ರೆ ಸರ್, ಒಂದೊಂದು ಒಂದೊಂದು ಸೀನ್ಗೂ ನಾಲ್ಕು ಶಾರ್ಟ್ ತಗೋಬೇಕಾಗುತ್ತೆ. ಹಂಗಾಗಿ ಅವ್ರ ಕ್ಯಾಮ್ರಾಮನ್ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಷ್ಟ ಆಗ್ಬಿಡುತ್ತೆ.
3: ನಮ್ ಡೈರೆಕ್ಟರ್ ಅಂದ್ರು ಬಿಡದೇ ಇಲ್ಲ ಸರ್, ಅವರು ಒಂದು ಶಾರ್ಟ್ ಸರಿಗೆ ಬಂದಿಲ್ಲ ಅಂದ್ರೆ ನಿಂತ್ಕೋ, ಇನ್ನೂ ನಾಲ್ಕು ಸತಿ ಮಾಡು, ಅಷ್ಟೇ ಸಿಕ್ಕೋ, ಇನ್ನೂ ನಾಲ್ಕು ಸತಿ ಮಾಡು ಅಂತ ಅವ್ರದಂತೂ ಇನ್ವಿಟಿದ್ದಾರೆ.
1: ಒಟ್ಟಾರೀಗ ಹೊಸಬರಿಗೆ ಅಥವಾ ಯಾವುದಾದ್ರೂ ಏನೋ ಒಂದು ಮಾಡ್ತಿರ್ತಾರೆ, ನಿಮ್ಮದೇ ಅಂತಲ್ಲ, ಶಾರ್ಟ್ ಮೂವೀಸೇ ಅಂತಲ್ಲ, ನಾವು ಓದುವ ಜೊತೆಗೆ ಅಥವಾ ನಾವು ಹೊಲದ ಕೆಲಸ ಮಾಡುವ ಜೊತೆಗೆ ಅಥವಾ ನಮ್ಮ ಮನೆಯವರ ಸೇವೆ ಮಾಡುವ ಜೊತೆಗೆ ಅಥವಾ ಬೇರೆ ಬೇರೆ ವೃತ್ತಿಗಳನ್ನು ಮಾಡುವ ಜೊತೆಗೆ ಈ ಥರದ ಹಾಬೀಸ್ಗಳನ್ನು ಇಟ್ಕೋಬೇಕು ಅನ್ನುವಂಥ, ಹೆಂಗೆ ಇಟ್ಕೊಳ್ಬೇಕು ಇವ್ರನ್ನ, ಈ ಹಾಬೀಸ್ ಹೆಂಗೆ ಇಟ್ಕೊಳ್ಬೇಕು? ಈಗ ಉದಾಹರಣೆಗೆ ಪ್ರವೀಣ್ ಇದ್ದಾರೆ, ಈಗ ತಾನೇ ಡಿಗ್ರಿ ಮುಗಿಸಿ ಹೊರಗೆ ಬಂದಿದ್ದಾರೆ. ನೀವು ಡಿಗ್ರಿ ಮುಗಿಸಿದ್ರಿ, ನಿಮ್ಮದೇ ಆದಂಥ ವರ್ಕ್ಗಳಿದ್ದಾವೆ, ಅವ್ರದ್ದು ಡಿಗ್ರಿ ಮುಗಿಸಿದ್ರೆ, ಇವರು ಬೇರೆ ವರ್ಕಲ್ಲಿದ್ದಾರೆ. ಸೊ ಇದ್ರೂ ಕೂಡ ಇವೆಲ್ಲವುಗಳ ಜೊತೆಗೆ ಈ ಥರದ ಹವ್ಯಾಸಗಳು ಇಟ್ಕೊಳ್ಳೋದಾದರೆ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ತೀರಿ ನೀವು?
0: ಅದೇನಂದರೆ ಸರ್, ಇವಾಗ ಹುಡ್ತಾನೆ ಒಬ್ಬೊಬ್ರು ಕಲೆ ಅನ್ನೋದು ಬಂದುಬಿಡುತ್ತೆ ಸರ್. ಇವಾಗ ಒಬ್ಬೊಬ್ಬರು ಮನೇಲಿ ಇಷ್ಟು ಪ್ರಾಬ್ಲಮ್ ಇದ್ದಾವೆ, ನಾವು ಯಾಕೆ ಮಾಡಬೇಕು, ಮಾಡೋಕ್ಕಾಗಲ್ಲ ಅನ್ನೋದು ಇದು ಮಾಡ್ಕೊತಾರೆ ಸರ್. ಬಟ್ ಏನಂದ್ರೆ ನಾವು ಪ್ರಯತ್ನ ಪಡ್ಬೇಕು ಸರ್. ಫಸ್ಟ್ ಆಫ್ ಆಲ್ ಇವಾಗ ನಮ್ಮಲ್ಲಿ ಒಂದು ಚಿಕ್ಕದು ಕಂಟೆಂಟ್ ಇತ್ತ, 2 ನಿಮಿಷದ್ದು 3 ನಿಮಿಷದ್ದು, ನೀನು ಒಬ್ಬನೇ ಮಾಡು, ಅದು ನಿನಗೆ ಮುಂದೆ ಏನಂತ ಗೊತ್ತಾಗುತ್ತೆ ಸರ್. ಹವ್ಯಾಸನ ಇಟ್ಕೊಳ್ಳೋರು ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಫಸ್ಟಲ್ಲಿ ಅಂದಿದ್ರು, ಈಗ ಒಂದು 20% ಜನ ಈಗಲೂ ಅಂತಿದ್ದಾರೆ ಸರ್,
1: ಅಂತಿದ್ದಾರೆ
0: ಸರ್. ಇದಕ್ಕೆಲ್ಲದಕ್ಕೆ ಏನಂದ್ರೆ, ಇವಾಗ ಮೇನ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ಸರ್, ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಮ ಈ ರಾಮ್ ಸೀತಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಸರ್, ಚಿನ್ನ ಅಂತ. ಇವಾಗ ಫ್ರೆಂಡ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಇವಾಗ ಆತರ ಕೆಟ್ಟದಾಗ ಒಪಿನಿಯನ್ ಹೇಳ್ತಿರ್ತಾರಲ್ಲ, ಅವರಿಂದ ಆ ಬಾಯಿಗಳೆಲ್ಲ ಬಂದಾಗ್ಬಿಡುತ್ತೆ ಸರ್.
1: ಬಂದಾಗ
0: ಸರ್, ಒಳ್ಳೆ ಫ್ರೆಂಡ್ಸ್ ಇಂದ ಒಳ್ಳೆ ಮಾತುಗಳಷ್ಟೇ ಬರುತ್ತೆ ಸರ್, ಕೆಟ್ಟ ಫ್ರೆಂಡ್ಸ್ ಇದ್ರೆ ಕೆಟ್ಟದಾಗುತ್ತೆ ಸರ್.
1: ಈಗ ಪ್ರವೀಣ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಇದೇ ಸರ್, ಈ ತುಂಬ ಜನಕ್ಕೆ ತಲೆಯಲ್ಲಿರುತ್ತೆ ನಾವು ಮಾಡಬೇಕು, ನಾವು ಇದು ಮಾಡಬೇಕು ಅಂತ. ಬಟ್ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ಕ್ವಾಲಿಟಿ ಕೊಡೋಕ್ಕಾಗ್ತಾ ಇಲ್ಲ ಅಂತ, ಟೀಮ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹೇಳ್ತಾರೆ. ಸರ್, ಫಸ್ಟ್ ಆಫ್ ಆಲ್ ಟ್ರೈ ಮಾಡಬೇಕು. ಅವರು ಕೊಟ್ಟಿದ್ದೀವಿ ಅಂದಿದ ತಕ್ಷಣ ತುಂಬ ಒಳ್ಳೆ ಕ್ವಾಲಿಟಿ ಕೊಟ್ಬಿಡಬೇಕು, ಇದು ಕೊಟ್ಬಿಡಬೇಕು ಅಂತ ಏನೂ ಇಲ್ಲ. ಪ್ರಯತ್ನ ಮಾಡಿದ್ಮೇಲೆ ಏನು ಮಿಸ್ ಆಗಿದೆ, ಏನು ಮಿಸ್ ಆಗಿಲ್ಲ ಅನ್ನೋದು ನೋಡಿಕೊಂಡು ಎರಡನೇ ಪ್ರಯತ್ನ ಕೈ ಎತ್ಕೋಬೋದು ನಾವು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿದ್ವಲ್ಲ, ಅದೇ ಥರನೇ. ಇವಾಗ ಒಂದು ಹೆಜ್ಜೆ ಇಟ್ಟರೇನೆ ನಮಗೆ ಮುಂದೆ ಏನು ಅನ್ನೋದು ಗೊತ್ತಾಗುತ್ತೆ.
1: ಪ್ರಾಜೆಕ್ಟ್ಗಳು ಏನಾದರೂ ಇದಾವಮ್ಮ ಇನ್ನು ನಿಮ್ಮದು?
0: ಸರ್, ನಂದು ಹೃದಯವೇ ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ ಸರ್.
1: ಅಂದ್ರೆ ಶಾರ್ಟ್ ಮೂವೀಸ್ ಅಥವಾ ಹಾಡು?
0: ಅದು ಶಾರ್ಟ್ ಮೂವಿ ಸರ್. ಸರ್, ಈ ಡಿಸೆಂಬರ್ ಅಲ್ಲಿ ಶೂಟಿಂಗ್ ಇದೆ ಸರ್.
1: ಪ್ರವೀಣ್, ನಿಮ್ದು ಏನಾದರೂ
0: ಇದೆ ಸರ್ ನೆಕ್ಸ್ಟ್? ಇವಾಗ ತಾನೇ ಒಂದು ರೆಕಾರ್ಡಿಂಗ್ ಆಗಿದೆ, ನೆಕ್ಸ್ಟ್ ಒಂದು ರ್ಯಾಪ್ ಸಾಂಗ್ ಇದೆ ನನ್ನ ಚಾನಲ್ಲೇ, ವಾಕ್ಸ್ ಪ್ರೊಡಕ್ಷನ್ ಚಾನಲ್ ಅಲ್ಲೇ ರಿಲೀಸ್ ಆಗುತ್ತೆ ಅದು ಕೂಡ. ಬಟ್ ಅದು ಟೈಟಲ್ ಇನ್ನೂ ಎಲ್ಲೂ ಅನೌನ್ಸ್ ಮಾಡಿಲ್ಲ, ಸದ್ಯದಲ್ಲೇ ಮಾಡ್ತೀನಿ ಸರ್. ಅಂತಾರೆ ಏನು ಇಲ್ಲ, ಟೀಸರ್ ಕೂಡ ಲಾಂಚ್ ಮಾಡೋದು ಪ್ಲಾನ್ ಅಲ್ಲಿ ಇದೆ.
1: ಒಳ್ಳೇದು, ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೂ ಎಲ್ಲೋ ಒಂದು ಕಡೆ ಉತ್ಸಾಹ, ಯಾಕೆಂದ್ರೆ ನಿಮ್ಮಂತ ಟೀಮ್ ಬಂದಾಗೆಲ್ಲ ರಿಫ್ರೆಶ್ ಆಗ್ತಿರ್ತೀವಿ ನಾವು ಕೂಡ. ಯೂತ್ಸು ಏನಾದರೂ ಒಂದು ಮಾಡ್ತಿರ್ಬೇಕು, ಸುಮ್ಮನೆ ಕೂಡಬಾರ್ದು, ಕೂತಲ್ಲಿ ಲೈಫ್ ಹಾಳು ಮಾಡ್ಕೊಳ್ತಾರೆ. ಏನು ಮಾಡ, ಏನು ಬರ್ತದೆ ಅದನ್ನು ಮಾಡಬೇಕು ಅನ್ನೋದು, ಏನು ಕೆಲಸ ಮಾಡಲಿಕ್ಕೆ ನಮ್ಮಿಂದ ಆಗ್ತದೆ ಮಾಡಬೇಕು, ನನ್ನಿಂದ ಆಗೋಲ್ಲ ಅನ್ನುವಂಥದ್ದು ಇರಬಾರ್ದು. ಯಾಕಂದರೆ ಯುವಕರೇ ಮುಂದಿನ ಭವಿಷ್ಯದ ರಾಯಭಾರಿಗಳು. ಸೊ ಹಾಗಾಗಿ ನಿಮ್ಮ ತಂಡ, ಇಡೀ ತಂಡವನ್ನು ನೋಡಿ ನನಗೂ ಭಾಳ ಖುಷಿ ಅನ್ನಿಸ್ತದೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ, ಒಳ್ಳೊಳ್ಳೆ ಸಮಾಜಕ್ಕೆ ನಮ್ಮದು ಒಂದು ಕೊಡುಗೆ ಅಂತ ಭಾವಿಸ್ಬೇಕು. ಈ ಆಳ್ಸೋರು ಇರ್ತಾರೆ, ಕಾಲು ಎಳೆಯೋರು ಇರ್ತಾರೆ, ಅವೆಲ್ಲವುಗಳಿಗೆ ಮೈನು ನೀವು ಹೇಳಿದಿರಲ್ಲ, ತಲೆ ಕೆಡಿಸ್ಕೊಬಾರ್ದು ಯಾರಿಗೂ. ಒಳ್ಳೆ ಸ್ನೇಹಿತರಿದ್ದಾಗ ಒಳ್ಳೆ ಸಂಘ ಬೆಳೆಸ್ಕೊಳ್ಬೇಕು, ಅದೇ ಸ್ನೇಹಿತರಲ್ಲಿ ಕಾಲು ಎಳೆಯೋರು ಕೂಡ ಇರ್ತಾರೆ, ಅದು ತಲೆ ಕೆಡಿಸ್ಕೊಬಾರ್ದು. ನಮ್ಮ ವರ್ಕನ್ನು ನಾವು ಮಾಡ್ತಾ ಹೋಗ್ಬೇಕನ್ನುವಂಥ ಏನು ನಿಮ್ಮಲ್ಲಿ ಎಂಥಿಸಮ್ ಇದೆಯಲ್ಲ, ಅದು

0: ಇಂಪಾರ್ಟೆಂಟ್ ಆಗ್ತದೆ ಇವತ್ತಿನ ಯುವಕರಿಗೆ ಮೂವಿಗಳನ್ನು ನೋಡಿದಂತ ಒಂದಷ್ಟು ಸಣ್ಣ ಪರಿವರ್ತನೆ ನೋಡಿದಂತವರೆಲ್ಲ ಪರಿವರ್ತನೆ ಆಗಲಿ,
1: ಪರಿವರ್ತನೆ
0: ಇಬ್ಬರು ಆಗಲಿ ಸಾಕು ಅನ್ನುವಂಥದ್ದು.
1: ಸರ್, ಪರಿವರ್ತನೆ ಅನ್ನೋದು ಕೂಡ ಒಂದು ಶಾರ್ಟ್ ಮೂವಿ ಇದೆ ಸರ್.
0: ಹಾ ಸರ್, ಅದನ್ನು ಮಾಡಿದಿರಿ?
1: ಮಾಡಿದ್ದೀನಿ ಸರ್, ರಿಲೀಸ್ ಕೂಡ ಆಗಿದೆ
0: ನೋಡಿ. ಯಾಕೆ ಅಂತಂದರೆ, ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಯಾರು ಯಾವ ರೂಪದಲ್ಲಿ ಯಾರಿಗೆ ಹೇಗೆ ಪ್ರಭಾವ ಬೀರ್ತಾರೆ ಅಂತ ಗೊತ್ತಾಗೋದಿಲ್ಲ.
1: ಹೌದು ಸರ್,
0: ಸಣ್ಣ ಸಣ್ಣ ವಿಚಾರಗಳು ಕೂಡ ಪ್ರಭಾವ ಬೀರ್ತವೆ. ನಮ್ಮ ಆಕಾಶವಾಣಿ ಉದ್ದೇಶ ಅಷ್ಟೇ, ಸಣ್ಣ ಸಣ್ಣ ನಿಮ್ಮ ಒಳ್ಳೊಳ್ಳೆಯ ವಿಚಾರಗಳು ಸಮಾಜ ಜೊತೆಗೆ ಹಂಚಿಕೊಳ್ಳೋಣ, ಯೂತ್ಸ್ ಜೊತೆಗೆ ಹಂಚಿಕೊಳ್ಳೋಣ ಅನ್ನುವಂಥ ಉದ್ದೇಶ ನಮ್ಮ ಆಕಾಶವಾಣಿದು ಅಷ್ಟೇ. ಹಾಗಾಗಿ ಭಾಳ ಖುಷಿಯಾಯಿತು. ನೀವು ಏನು ಈ ಶಾರ್ಟ್ ಮೂವೀಸ್ ಅಥವಾ ಕಿರುಚಿತ್ರಗಳನ್ನು ಏನು ಸಿದ್ಧತೆ ಪಡಿಸ್ತಿದ್ದೀರಿ, ನಿಮ್ಮೆಲ್ಲ ಟೀಮ್ಗೆ ಒಳ್ಳೆಯದಾಗಲಿ, ಮತ್ತು ಒಳ್ಳೊಳ್ಳೆಯ ಮೂವಿಗಳು ಒಳ್ಳೊಳ್ಳೆಯ ರೆಸ್ಪಾನ್ಸ್ ಬರಲಿ, ಮತ್ತೆ ಮತ್ತೆ ನೀವು ನಮ್ಮೊಟ್ಟಿಗೆ ಭೇಟಿಯಾಗೋಣ, ಮತ್ತೆ ಮತ್ತೆ ಸಿಗೋಣ, ಮತ್ತೆ ಮತ್ತೆ ಈ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನೀವು ನಿಮ್ಮ ಸಮಯವನ್ನು ಬದಿಗಿಟ್ಟು ನಮ್ಮೊಟ್ಟಿಗೆ ಬಂದು ಮಾತಾಡಿದಿರಿ. ತುಂಬ ಧನ್ಯವಾದ ನಿಮ್ಮೆಲ್ಲರಿಗೂ, ನಮಸ್ಕಾರ.
2: ನಮ್ಮ ಈ ಪುಟ್ಟ ಒಂದು ಪ್ರಾಜೆಕ್ಟನ್ನು ಕೂಡ ನೀವು ಸ್ವಲ್ಪ ಗುರುತಿಸ್ಕೊಂಡು ಈ ಥರ ಬನ್ನಿ, ಈ ಥರ ಇದು ಮಾಡೋಣ ಅಂತ ಹೇಳಿದ್ದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಈ ಥರ ಯಾರು ರೆಕಾಗ್ನೈಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ರೆಕಾಗ್ನೈಸ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಬಂದು ಈ ಥರ ಮಾಡೋಣ ಅಂತ ನೀವು ಕೂಡ ಒಂದು ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟ್ರಿ, ಹುಡುಗರನ್ನ ಮುಂದೆ ತರೋಂಥ ಕೆಲಸ ಕೂಡ ನೀವು ಮಾಡ್ತಾ ಇದ್ದೀರಿ ಸರ್.
1: ಸರ್
2: ಒಳ್ಳೆ
1: ಸರ್, ಇವಾಗ ಬೆಳೆದವ್ರನ್ನ ಇಲ್ಲಿ ಬಂದು ಕೂರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ, ಅದರಿಂದ ಏನಾಗುತ್ತೆ ಆಡಿಯನ್ಸ್ ಬಿಡಪ್ಪ ನಮ್ಗೆ ಗೊತ್ತಿದ್ದಾರೆ ಅಂತ ಸುಮ್ಮನಾಗ್ತಾರೆ. ಇವಾಗ ಹೊಸ ಕಲಾವಿದರು ನೀವು ಪ್ರೋತ್ಸಾಹ ಮಾಡೋದ್ರಿಂದ ನಾಲ್ಕು ಜನಕ್ಕೆ ನಾವು ಪರಿಚಯ ಆಗ್ತೀವಿ, ಅದು ಚೆನ್ನಾಗಿರುತ್ತೆ ಸರ್.
0: ಸಣ್ಣ ಪ್ರಯತ್ನ, ನಾವು ಸಮಾಜ ಮತ್ತೆ ನಿಮ್ಮ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡುವುದು ನಮ್ಮ ಕೆಲಸ. ಬಿಟ್ಟಿದ್ದೆಲ್ಲ ಸಮಾಜಕ್ಕೆ ಅಥವಾ ಬಿಟ್ಟಿದ್ದೆಲ್ಲ ನಿಮಗೆ, ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದು ಮಾತ್ರ ವೇದಿಕೆ. ಯಾವಾಗಲೂ ಇಂತಹ ವಿಚಾರಗಳಿಗೆ ಮತ್ತೆ ಇಂಥ ಒಳ್ಳೆ ಕೆಲಸಗಳಿಗೆ ಆಕಾಶವಾಣಿ ಯಾವಾಗಲೂ ವೇದಿಕೆ ಆಗ್ತದೆ. ಮತ್ತೆ ಮತ್ತೆ ಸಿಗೋಣ, ಮಾತಾಡೋಣ ಅಂತ ಹೇಳ್ತಾ.
3: ಇದುವರೆಗೆ ಕಿರು ಚಿತ್ರಗಳ ನಿರ್ಮಾಣ ಮಾಡುವ ತಂಡದ ಜೊತೆ ಮಾತುಕತೆ ಕೇಳಿದಿರಲ್ಲ, ಇವರೊಂದಿಗೆ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮಗಳ ಪರಿಚಯ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, 6:10 ಪ್ರಕಟಣೆಗಳು ಭಾವಗೀತೆಗಳು, 6:15 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೆದುಡ್ಡಿ ಅವರೊಡನೆ ಸಂದರ್ಶನ ಕೇಳಬಹುದು. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20 ಕುಷ್ಟಗಿ ತಾಲೂಕಿನ ಶರಣಪ್ಪ ವಡಗೇರಿ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳು ಬಿತ್ತರವಾಗಲಿವೆ. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮ ಕೇಳಿಬರಲಿದೆ. 8:30 ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಹೆಚ್ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವಪದಗಳು ಬಿತ್ತರವಾಗಲಿವೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 9:15 ಶ್ರೀಕೃಷ್ಣ ಅನುಸಂಧಾನ ಕುರಿತು ದೊಡ್ಡಾಟ ಪ್ರಸ್ತುತಪಡಿಸಲಿದ್ದಾರೆ ಕುಷ್ಟಗಿ ತಾಲೂಕಿನ ಹಿರೇಮನ್ನಪುರ ಗ್ರಾಮದ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿಖಾನ್ ಅವರ ಗಾಯನ. 10:30 ಹಿಂದಿ ಚಿತ್ರಗೀತೆಗಳು. ಇವು ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿಬರಲಿದೆ. 6:35 ದೇಶಭಕ್ತಿಗೀತೆ ರಾಮದಾಸ್ ಅವರ ರಚನೆ ವೃಂದಗಾನದಲ್ಲಿ ರೈತರಿಗೆ ಸಲಹೆ. 6:40 ಅರಿವೆಂಬ ಗುರುವಿಗೆ ಶರಣೆಂಬೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ ಕಾರ್ಯಕ್ರಮ. ಓದುವವರು ಈರಣ್ಣ ಕರ್ಲಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಚಿತ್ರಗೀತೆಗಳು 7:45 ಸಾಹಿತ್ಯ ಜೀವನ ಅನುಭವಗಳ ವೈದ್ಯ ಡಾಕ್ಟರ್ ರವಿ ರಾಜೇಶ್ವರ್ ಅವರೊಡನೆ ಮಾತುಕತೆ. ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ. ಭಾವಗೀತೆಗಳು 9:20 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:32 11:02 11:32

ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ. ವಿಶ್ವದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸಲಿದ್ದಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಡೆಂಟ್ ಮಂಜುಳಾ ಹಾಗೂ ಡೆಪ್ಯುಟಿ ನರ್ಸಿಂಗ್ ಸೂಪರಿಡೆಂಟ್ ಸುಮಂಗಲ. ಪ್ರಸ್ತುತಪಡಿಸಲಿದ್ದಾರೆ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವ ಚಿಂತನ ಮೊಬೈಲ್ ಗೀಳುಗೆ ಪರಿಹಾರವೇನು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವ ಕಾಯಿಲೆಗಳು ಮತ್ತು ಪರಿಹಾರದ ಕ್ರಮಗಳು ಕುರಿತು ಯಶಸ್ವಿನಿ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅವಿನಾಶ್ ಗದ್ವಾಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51 ಕೃಷಿ ರಂಗ, 7:20 ಜನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 9:15 ಭಾವಗೀತೆಗಳು, 9:30 ಭಕ್ತ ಸಿರಿಯಾಳ ಕುರಿತು ಕೀರ್ತನ, ಮೋಹನ್ ಶಾಸ್ತ್ರಿಯವರಿಂದ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
3: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
3: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
3: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
3: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
3: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
4: ಡಿಟಿಎಚ್ ಪ್ರಸಾರ ಸೇವೆ.

0: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್, ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿದ್ದು, ವಸತಿ ಸಹಿತವಾಗಿ 1-10 ತರಗತಿಯವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, ನಂಬರ್ 1 ಬಾರ್ಸಿ, KRS ಮುಖ್ಯರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೈಸೂರು 16. ದೂರವಾಣಿ ಸಂಖ್ಯೆ 0821-241-230 ಅಥವಾ ಮೊಬೈಲ್ ಸಂಖ್ಯೆ 9686668434. ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಪ್ರಕಟಣೆಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಚನ್ನವೀರ ಕಣವಿಯ ಅವರ ರಚನೆ, ಶ್ರೀನಿವಾಸ್ ಉಡ್ಪ ಹಾಗೂ ಇಂದು ವಿಶ್ವನಾಥ್ ಇವರ ಧ್ವನಿಯಲ್ಲಿ

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: शिक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ।
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ। ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ।
3: ಸುಬ್ರಾಯ್ ಚೌಕಾಡಿಯವರ ರಚನೆ, ನರಸಿಂಹನಾಯಕಿಯವರ ಧ್ವನಿಯಲ್ಲಿ

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯ

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂದ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂದ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ.

0: ಅಭಿಪ್ರಾಯವಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35:20.
2: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ. ಓದು ಬರಹ ಬೇಕಿಲ್ಲ. ಕುಂತು ನೋಡುವ ತಾಳ್ಮೆ ಇಲ್ಲ. ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
3: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನು.

ಇದು ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ. 6:40 ಪ್ರದೇಶ ಸಮಾಚಾರ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸೂರ್ಯ ಲವ್ ಸೂರ್ಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸೀನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೈತ್ರ,
5: ಏನತ್ತೆ?
4: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ
4: ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
5: ಮತ್ತೆ ವ್ಯವಹಾರ?
4: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
5: ಓಹ್,
4: ಅಂದ್ರೆ UPI ಇಂದ?
5: ಹೌದಾ?
4: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
5: ಅದೇನತ್ತೆ?
4: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
5: ಏನತ್ತೆ?
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆ

ನದೇ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಶೇಕಡಾ 1.5 ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25 ಶೇಕಡಾ 15.75 ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ? ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆ ಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು

0: ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಗಂಟದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 and 23 ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜ

0: ಈ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಡನೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನೊಂದು ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣವನ್ನು ಹೇಗೆ ಮಾಡಬೇಕು, ಜೊತೆಗೆ ಮಳೆ ನೀರಿನ ಕೊಯ್ಲಿನಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಯಾವ ರೀತಿ ಮಾಡಬೇಕು, ಹೇಗೆ ಇದನ್ನು ನಮ್ಮ ಜಮೀನುಗಳಲ್ಲಿ ಮತ್ತು ಮೇಲ್ಛಾವಣಿಯ ಮಳೆ ನೀರನ್ನು ಸಂರಕ್ಷಣೆ ಹೇಗೆ ಮಾಡಿ ಅಂತರ್ಜಲವನ್ನು ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ

0: ಡಾಕ್ಟರ್ ರಾಜಕುಮಾರ್ ಹಳದೊಡ್ಡಿಯವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ರಾಜಕುಮಾರ್ ಹಳದೊಡ್ಡಿಯವರೇ.
1: ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.
0: ಹೇಳಿ ರಾಜಕುಮಾರ್ ಅವರೇ, ಮೊದಲನೇದಾಗಿ ಈ ಮಳೆ ನೀರಿನ ಕೊಯ್ಲು, ಮಳೆ ನೀರಿನ ಕೊಯ್ಲು ಅಂತೇಳಿ ನಾವೆಲ್ಲ ಹೇಳ್ತಿರ್ತೀವಿ, ಏನಿದು ಮಳೆ ನೀರಿನ ಕೊಯ್ಲು ಅಂತಂದರೆ?
1: ಮಳೆ ನೀರು ಕೊಯ್ಲು ಅಂತಂದರೆ ಇದು ಇಂಗ್ಲೀಷ್ನಲ್ಲಿ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ ಹೇಳ್ತೀವಿ. ಈಗ ನಾವು ಮಳೆ ಬಿದ್ದಿದ ತಕ್ಷಣ ಇಂಗುವಿಕೆ ಆಗಿ ಹೆಚ್ಚಾದ ನೀರು ಹರಿವೇನು ಪಡೆದುಕೊಳ್ತದೆ, ಹರಿವನ್ನು ನಾವು ಒಟ್ಟುಗೂಡಿಸಿ ಮತ್ತು ಶೇಖರಿಸಿ ಇಟ್ಕೊಂಡು ಮಳೆ ಇಲ್ಲದ ಕಾಲದಲ್ಲಿ ಆ ನೀರನ್ನು ನಾವು ಉಪಯೋಗಿಸ್ಕೊಳ್ತೀವಲ್ಲ, ಅದಕ್ಕೆ ನಾವು ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ ಸರ್. ಈಗ ನಾವು ಹೆಂಗೆ ನಾವು ಕ್ರಾಪ್ ಹಾರ್ವೆಸ್ಟಿಂಗ್ ಅಂತೀವಿ, ಅದೇ ಥರ ಇದು ರೇನ್ ವಾಟರ್ ಹಾರ್ವೆಸ್ಟಿಂಗ್, ಒಂದು ಕೊಯ್ಲು ಮಾಡೋದು. ಮಳೆ ನೀರನ್ನು ನಾವು ಸಂಗ್ರಹಿಸಿ ಶೇಖರಿಸಿ ಇಟ್ಕೊಂಡು ನಾವು ಮಳೆ ಇಲ್ಲದ ಕಾಲದಲ್ಲಿ ಆ ನೀರನ್ನು ನಾವು ಮತ್ತೆ ಜಮೀನುಗಳಿಗೆ ಉಪಯೋಗಿಸ್ಕೊಳ್ಳುವುದೇ ಈ ಮಳೆ ನೀರು ಕೊಯ್ಲು ಸರ್. ಉದಾಹರಣೆಗಾಗಿ ನೀವು ನೋಡೋದಾದರೆ ಶೇಖರಿಸಪಟ್ಟಂಥ ಒಂದು ನೀರನ್ನು ನಾವು ನೀರಾವರಿಗೆ ಉಪಯೋಗಿಸ್ಕೊಳ್ಬೋದು, ಸಣ್ಣ ಸಣ್ಣ ಒಂದು ನರ್ಸರಿಗಾಗಿ ಉಪಯೋಗಿಸ್ಕೊಳ್ಬೋದು, ಜಾನುವಾರುಗಳಿಗೆ ಕುಡಿಯಲಿಕ್ಕೆ ಉಪಯೋಗಿಸ್ಕೊಳ್ಬೋದು, ಈ ಥರ ಎಲ್ಲ ಮಳೆ ನೀರು ಕೊಯ್ಲಿನಿಂದ ನಾವು ಉಪಯೋಗಿಸ್ಕೊಳ್ಬೋದು ಸರ್.
0: ಅಂದರೆ ಬಿದ್ದಂಥ ಮಳೆ ನೀರನ್ನು ಭೂಮಿಯಲ್ಲಿ ಹೆಚ್ಚಿನ ನೀರನ್ನು ಒಂದು ಸಂಗ್ರಹಣೆ ಮಾಡಿ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದು.
1: ಹೌದು ಸರ್.
0: ಈಗ ಮುಖ್ಯವಾಗಿ ಜಮೀನುಗಳಲ್ಲಿ ರೈತರು ಜಮೀನನ್ನು ಹೊಂದಿರ್ತಾರೆ. ಮೊದಲನೇದಾಗಿ ಜಮೀನುಗಳಲ್ಲಿ ಯಾವ ರೀತಿ ಮಳೆ ನೀರನ್ನು ಕೊಯ್ಲು ಮಾಡಬೇಕು, ಜೊತೆಗೆ ಅಲ್ಲಿ ಈ ಕೊಯ್ಲು ಮಾಡಿದಂಥ ನೀರನ್ನು ನಮ್ಮ ರೈತರು ಹೇಗೆ ಮರುಪೂರ್ಣ ಮಾಡಬೇಕು ಅಥವಾ ಮರುಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ, ಭೂಮಿಯಲ್ಲಿ ಹೇಗೆ ಇಲ್ಲಿ ರೈತರು ಮಳೆ ಆಗ್ತಾಯಿರತ್ತೆ ಪ್ರತಿ ವರ್ಷ, ಕೇವಲ ನಮ್ಮಲ್ಲಿ 600-700 ಮಿಲಿಮೀಟ್ರ್ ಮಳೆ ಒಂದು ವರ್ಷದಲ್ಲಿ ಬೀಳ್ತಾ ಇರತ್ತೆ. ಆದಾಗಿದು ಕೆಲವೊಮ್ಮೆ ಮಳೆ ಇರೋದಿಲ್ಲ, ಬರ ಬರ್ತದೆ, 1-2 ತಿಂಗಳು ಒಮ್ಮೆ ಬಿತ್ತಪ್ಪ ಅಂದರೆ ಮಳೆ ಒಂದೇ ದಿವಸ 100 mm, 200 mm ಮಳೆ ಬೀಳುವ ಸಾಧ್ಯತೆ ಇರ್ತವೆ. ಇಂಥ ಸಂದರ್ಭದಲ್ಲಿ ಏನು ರೈತರು ಭೂಮಿಯಲ್ಲಿ ಯಾವ ರೀತಿ ಮುಂದುವರಿಬೇಕು, ಮಳೆ ನೀರಿನ ಕೊಯ್ಲಿಗಾಗಿ ಏನು ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ?
1: ತಾವು ಹೇಳಿದ್ರೀಗ ಹವಾಮಾನ ವೈಪರೀತ್ಯದಿಂದ ನಾವು ಪ್ರತಿ ವರ್ಷ ಮಳೆ ಒಂದು ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇದೆ. ನಾವು ಅಂದರೆ ಯೂಸ್ವಲಿ ನಾವು ಏನಂತೀವಿ, ಜೂನ್ 6 ಮಳೆ ಬೀಳ್ಬೇಕಂತ ಹೇಳ್ತೀವಿ. ಬಟ್ ಏನಾಗ್ತಾ ಇದೆ, ಪ್ರತಿ ವರ್ಷ ಇದು ಮುಂದುಗಡೆಯೇ ಹೋಗ್ತಾ ಇದೆ. ಜೂನ್ 15 ಬೀಳ್ತದೆ, ಜೂನ್ 20 ಬೀಳ್ತದೆ. ಆದ್ದರಿಂದ ನಾವು ಈ ಒಂದು ಏಪ್ರಿಲ್ ಮೇ ಈ ತಿಂಗಳು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಈ ಮಳೆ ನೀರು ಕೊಯ್ಲಿಗೆ. ರೈತ ಬಾಂಧವರು ಈ ಒಂದು 2 ನೀವು ತಮ್ಮ ಜಮೀನುಗಳಲ್ಲಿ ಈ ಮಳೆ ನೀರು ಕೊಯ್ಲು ವಿಧಾನಗಳ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಳ್ಬೇಕು. ಇಲ್ಲ ಅಂದರೆ ನೀವು ಮಳೆ ಬಿದ್ದಿದ ತಕ್ಷಣ ನೀವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇದ್ರ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡಬೇಕಾದ್ರೆ, ತಮಗೆ ತಿಳಿದ ಹಾಗೆ ಅಂತರ್ಜಲ ಮಟ್ಟ ಪ್ರತಿ ವರ್ಷ 1 meter ಕುಸಿತಾ ಇದೆ. 3 feet ನೀರು ಅಂತರ್ಜಲ ಮಟ್ಟ ಕೆಳಗಡೆ ಹೋಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ಇರ್ಬೋದು, ಗುಲ್ಬರ್ಗಾ, ರಾಯಚೂರು ಈ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಭಾಳ ಭಾಳನೇ ಕುಸಿತಾ ಇದೆ. ಅದರಿಂದ ಈ ಒಂದು ಕರ್ನಾಟಕ ಬರುವುದಾದರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ 120 lakh hectare ಸಾಗುವಳಿ ಭೂಮಿ ಇದೆ. ಇದರಲ್ಲಿ 20% ನೀರಾವರಿಗೆ ಒಳಪಡಿಸ್ಕೊಂಡಿದ್ದೀವಿ ನಾವು. ಅದರಲ್ಲಿ ಈಗ 95-96 lakh hectare ನಾವು ಮಳೆನೇ ಅವಲಂಬಿತ ಕೃಷಿಯನ್ನು ನಾವು
0: ಮಾಡ್ತಾ ಇದ್ದೀವಿ.
1: ಅಲ್ಲಿ ನಮ್ಮ ಮಳೆ ನೀರು ಭಾಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಾಕಂದರೆ ಒಂದ್ಸಲ ರಭಸವಾಗಿ ಮಳೆ ಬಂದು ಹೋಗ್ತದೆ, ಆಮೇಲೆ ಮಳೆನೇ ಬರೋಂಗಿಲ್ಲ. ಸೊ ರಭಸವಾಗಿ ಯಾವಾಗ ಮಳೆ ಬಂದಿರ್ತೋ ಅವಾಗ ನಾವು ಕೊಯ್ಲು ಮಾಡಿ ಇಟ್ಕೊಂಡು ಆ ನೀರನ್ನು ಕೃಷಿ ಹೊಂಡದಲ್ಲೋ ಅಥವಾ ಪರ್ಕ್ಯುಲೇಷನ್ ಟ್ಯಾಂಕ್ನಲ್ಲೋ ಈ ಮಳೆ ನೀರು ಕೊಯ್ಲು ಮಾಡಿ ಇಟ್ಕೊಂಡು ನಮಗೆ ಯಾವಾಗ ಮಳೆ ನಮ್ಮ ಕೈ ಕೊಡ್ತದ ಅಥವಾ ಮಳೆ ಪ್ರಮಾಣ ಕಡಿಮೆ ಇರ್ತದ ಆ ಒಂದು ಸಂದರ್ಭದಲ್ಲಿ ಈ ಮಳೆ ನೀರು ಕೊಯ್ಲು ಮಾಡಿದಂಥ ನೀರನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಅದೇ ಥರ ಈ ಒಂದು ಮಳೆ ಅಭಾವ ಒಂದು ಹೆಚ್ಚು ಕಡಿಮೆ ಆಗ್ತಾ ಇರೋದರಿಂದ ತೇವಾಂಶನೂ ಕೂಡ ನಮಗೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದ್ದೇ ಆದಲ್ಲಿ ಒಂದು 15-20 ಮಳೆ ಬಾರದೇ ಒಂದು ಸಂದರ್ಭದಲ್ಲಿ ಕೂಡ ನಾವು ಇದನ್ನು ನಿಭಾಯಿಸ್ಬೋದು.
0: ಈಗ ಭೂಮಿಯಲ್ಲಿ ಸಾಮಾನ್ಯವಾಗಿ ಮಳೆ ಬೀಳ್ತದೆ, ಮಳೆ ರಭಸವಾಗಿ ಬಿದ್ದಾಗ ಹೋಗುವಷ್ಟು ನೀರು ಭೂಮಿಯಲ್ಲಿ ಹಿಂಗ್ತದೆ, ಇಂಗುವಷ್ಟು ನೀರು ನೀರು ಸಾಮಾನ್ಯವಾಗಿ ಇಳಿಜಾರಿದ್ದ ಕಡೆ ಹರಿತಕ್ಕಂಥ ಒಂದು ಸೂಚನೆ ಅಂದರೆ ಅಷ್ಟೇ, ಅದು ನೀರು ಸಾಮಾನ್ಯವಾಗಿ ಇಳಿಜಾರಿದ್ದ ಕಡೆ ಹರಿತಿರ್ತದೆ. ಈಗ ಹರಿತಕ್ಕಂಥ ನೀರನ್ನು ಹೇಗೆ ಅದನ್ನು ತಡೆದು ಏನೇನು ಒಂದು ಕೊಯ್ಲು ಮಾಡ್ತಕ್ಕಂಥ ಒಂದು ಸ್ಟ್ರಕ್ಚರ್ಸ್ ಅಂತೇನು ಹೇಳ್ತೀರಿ ನೀವು, ಏನೇನು ಮಾಡ್ಬೋದು, ಏನೇನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ರೈತರು ಹೊಲದಲ್ಲಿ ಮುಂದುವರಿಬೇಕು ಇಲ್ಲಿ?
1: ಈ ಮಳೆ ನೀರಿನ ಕೊಯ್ಲಿನಲ್ಲಿ 2 ಮುಖ್ಯವಾದ ಒಂದು ಪದ್ಧತಿಗಳಿವೆ. ಒಂದು, ನೆಲದ ಮೇಲೆ ಬಿದ್ದಂಥ ನೀರನ್ನು ನಾವು ಹಾರ್ವೆಸ್ಟ್ ಮಾಡಿ ಸಂಗ್ರಹಿಸಿಟ್ಟುಕೊಂಡು ಉಪಯೋಗ ಮಾಡ್ಕೊಬೋದು. ಇನ್ನೊಂದು ಮೇಲ್ಛಾವಣೆ ಅಂತೇಳಿ ಬರ್ತದೆ. ಮೇಲ್ಛಾವಣೆ
0: ಮಾಳಿಗೆ ಮೇಲೆ ಬಿದ್ದಂಥ ನೀರು,
1: ಮಾಳಿಗೆ ಮೇಲೆ ಬಿದ್ದಂಥ ನೀರನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಮಾಳಿಗೆ ಮೇಲೆ ಬಿದ್ದಂಥ ನೀರನ್ನು ಕೊಯ್ಲು

0: ಕೊಠಡಿ, ಅದಕ್ಕೆ ಬಳಸಲಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ಹೆಚ್ಚಾದ ನೀರನ್ನು ನಾವು ಅಂತರ್ಜಲ ಮಟ್ಟ ಹೆಚ್ಚಿಸಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಈ ಒಂದು ಹೊಲಗಳಲ್ಲಿ ಒಂದು ಕೊಯ್ಲು ನಾವು ಹೇಗೆ ಮಾಡಬೇಕು ಈ ಒಂದು ವಿಷಯಕ್ಕೆ ಬರೋದಾದರೆ, ಫಸ್ಟ್ ಮಳೆ ಬಿದ್ದಿದ ತಕ್ಷಣ ನಾವು ಏನಂತೀವಿ, ಇಂಗುವಿಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಇನ್ಫಿಲ್ಟ್ರೇಷನ್ ಅಂತೀವಿ. ಅದು ಹೆಚ್ಚಾದ ಮೇಲೆ ಪೋಸ್ಟ್ ಇನ್ಫಿಲ್ಟ್ರೇಷನ್ ಅಂತೀವಿ ನಾವು, ಅಂದರೆ ಇಂಗುವಿಕೆ ನಿಂತ ಮೇಲೆ ಆ ಒಂದು ಮಳೆ ಹರಿವನ್ನು ಪಡೆದುಕೊಳ್ತದೆ, ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ರನ್ ಆಫ್ ಅಂತೀವಿ. ನೀರು ಹರಿತದೆ, ಆ ನೀರು ಹರಿಯುವುದನ್ನು ನಾವು ತಡೆಗಟ್ಟಿ ಅಲ್ಲೇ ನಾವು ಫಸ್ಟ್ ಇಂಗುವಂತೆ ಮಾಡಿ, ಅಥವಾ ಆ ನೀರನ್ನು ಶೇಖರಣೆ ಮಾಡಿಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೋದು.
1: ಈಗ ತಾವು ಹೇಳಿದರೆ ನೀರು ಭೂಮಿಯಲ್ಲಿ ಇಂಗ್ತತಕ್ಕಂಥ ವಿಚಾರ, ನೀರು ಭೂಮಿಯಲ್ಲಿ ಜಾಸ್ತಿ ಇಂಗುವಂತೆ ಮಾಡಲಿಕ್ಕೆ ಏನು ಮಾಡಬೇಕು? ಈಗ ಕೆಲವೊಂದು ಮಣ್ಣಲ್ಲಿ ಭೂಮಿಯಲ್ಲಿ ನೀರು ಇಂಗುವುದೇ ಇಲ್ಲ, ಹಾಗೆ ಹರಿದು ಹೋಗಿಬಿಡುತ್ತೆ ಬಿದ್ದದ ನೀರು, ಮೇಲುಗಡೆ ಒಂದು ಎರಡು ಬಳ್ಳು ಒಂದು ಬಳ್ಳು ಹಸಿ ಆಗುತ್ತೆ, ಉಳಿದಂಥ ನೀರು ಹಾಗೆ ಹರಿದು ಹೋಗಿಬಿಡುತ್ತೆ. ಕೆಲವೊಂದು ಭೂಮಿಯಲ್ಲಿ ಚೆನ್ನಾಗಿ ಇಂಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ, ಎಷ್ಟು ಮಳೆ ಬಿದ್ದರೂ ಆ ನೀರು ಎಲ್ಲೂ ಹರಿದಿಲ್ಲ, ಭೂಮಿಯಲ್ಲಿ ಇಂಗ್ ಬಿಡುತ್ತದೆ. ಇಲ್ಲಿ ರೈತ ಬಾಂಧವರು ಮೊದಲನೇದಾಗಿ ನೀರು ಭೂಮಿಯಲ್ಲಿ ಇಂಗೂ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಬಿದ್ದಂಥ ಮಳೆ ನೀರು ಸಂಪೂರ್ಣವಾಗಿ ಭೂಮಿಯಲ್ಲಿ ಇಂಗಬೇಕು, ಅದಕ್ಕೇನು ವ್ಯವಸ್ಥೆ ಮಾಡ್ಕೋಬೇಕು?
0: ಸರ್, ಇದರಲ್ಲಿ ಈಗ ಮಣ್ಣಿನ ಪ್ರಕಾರ ಎರಡು ಪ್ರಕಾರದಿದೆ, ಒಂದು ಕೆಂಪು ಮಣ್ಣು ಒಂದು ಕಪ್ಪು ಮಣ್ಣು. ಈ ಕೆಂಪು ಮಣ್ಣಲ್ಲಿ ಮರಳು ಮಣ್ಣಿನಲ್ಲಿ ಏನಾಗ್ತದೆ, ಇಂಗುವಿಕೆ ಜಾಸ್ತಿ, ಇನ್ಫಿಲ್ಟ್ರೇಷನ್ ರೇಟ್ ಏನಂತೀವಿ ಅದು ಜಾಸ್ತಿ ಇರ್ತದೆ. ಸೊ ಇಲ್ಲಿ ಹರಿಯುವಿಕೆ ಕಡಿಮೆ ಆಗ್ಬಿಡ್ತದೆ. ಕಪ್ಪು ಮಣ್ಣಿನಲ್ಲಿ ಏನಾಗ್ತದೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ, ಬಟ್ ಏನಂತಂದ್ರೆ ಇಂಗು ಇನ್ಫಿಲ್ಟ್ರೇಷನ್ ರೇಟ್ ಸ್ಲೋ ಇರ್ತದೆ ಇಲ್ಲಿ ಕಪ್ಪು ಮಣ್ಣಿನಲ್ಲಿ. ಸೊ ಅದಕ್ಕಡಿಂದ ನಾವು ಏನ್ ಮಾಡ್ತೀವಿ, ಕೆಂಪು ಮಣ್ಣಿನಲ್ಲಿ ಕೃಷಿ ಹೊಂಡನೇ ಇರಬಹುದು. ಕೃಷಿ ಹೊಂಡ ನಾವು ಕೆಂಪು ಮಣ್ಣಲ್ಲಿ ತೆಗಿಬೇಕಾದ್ರೆ ಅಲ್ಲಿ ಏನ್ ಮಾಡ್ತೀವಿ, ನಾವು ಲೈನಿಂಗ್ ಅನ್ನು ನಾವು ಉಪಯೋಗಿಸ್ಕೊಳ್ಬೇಕು, ಯಾಕಂದ್ರೆ ಅಲ್ಲಿ ಇಂಗುವಿಕೆ ಜಾಸ್ತಿ ಇರ್ತದೆ. ನೀವು ಕೊಯ್ಲು ಮಾಡಿದಂತ ನೀರು ಬೇಗನೆ ಇಂಗು ಹೋಗ್ಬಿಡ್ತದೆ, ನೀವು ಉಪಯೋಗ ಮಾಡ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅದರಲ್ಲಿಂದ ಅದಕ್ಕಡೆಯಿಂದ ನೀವು ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ಸೀಟ್ ಹಾಕ್ತೀವಿ ಅಥವಾ RCC ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಮಾಡ್ತೀವಿ. ಸೊ ಇದು ಕೆಂಪು ಮಣ್ಣಲ್ಲಿ. ಕಪ್ಪು ಮಣ್ಣಲ್ಲಿ ನೀವು ಮಾಡಲು ಹೋದರೂ ನಡೀತದೆ, ಯಾಕಂತಂದ್ರೆ ನಿಮಗೆ ಸಿಪೇಜ್ ಲಾಸ್ ಕಡಿಮೆ ಇರ್ತದೆ ಇದರಲ್ಲಿ ಕಪ್ಪು ಮಣ್ಣಿನಲ್ಲಿ. ಈ ಒಂದು ಮಳೆ ನೀರು ಕೊಯ್ಲಿನಲ್ಲಿ ಎರಡು ಥರದಿದೆ, ಒಂದು ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ, ಇನ್ನೊಂದು ಇಂಜಿನಿಯರಿಂಗ್ ಮೆಜರ್ಸ್. ಈ ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ
1: ಅಂದ್ರೆ ಬಿದ್ದಂತ ನೀರು ಅಲ್ಲೇ ಇಂಗಬೇಕು,
0: ಅಲ್ಲೇ ಇಂಗುವಂತೆ.
1: ಹೌದು,
0: ಅದರಲ್ಲಿ ತುಂಬಾ ಒಂದು ಪದ್ಧತಿಗಳಿದಾವೆ. ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ, ಇಳಿಜಾರಿಗೆ ಅಡ್ಡವಾಗಿ ಉಳುಮೆ ಮಾಡೋದು ಫಸ್ಟ್.
1: ಹೌದೌದು.
0: ಸೊ ಇದಂತೂ ತಮಗೆಲ್ಲ ಗೊತ್ತಿದೆ, ಇದಕ್ಕೆ ಜಾಸ್ತಿ ಹೇಳಕ್ ಹೋಗಂಗಿಲ್ಲ ನಾನು. ಆಮೇಲೆ ಇಳಿಜಾರಿಗೆ ಅಡ್ಡವಾಗಿ ಬಿತ್ತನೆ ಮಾಡುವುದು. ಇದರಿಂದ ಏನಾಗ್ತದೆ, ಹರಿಕೊಂಡು ಹೋಗುವಂತ ನೀರಿಗೆ ತಡೆಯನ್ನು ನಾವು ಮಾಡಿದಂಗೆ ಆಗ್ತದೆ, ಅಲ್ಲಿ ನಾವು ಇಂಗುವಂತೆ ಮಾಡಿದ್ವಿ. ಇದು ಇನ್ಸ್ಟಿಟ್ಯೂ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇನ್ನೊಂದು ಆಳವಾದ ಉಳುಮೆ ಅಂತೀವಿ ನಾವು. 3 ವರ್ಷಕ್ಕೆ ಒಂದ್ಸಲ ನೀವು ಏನ್ ಮಾಡಬೇಕು, ಆಳವಾದ ಉಳುಮೆ ಮಾಡಬೇಕು. ಆಳವಾದ ಉಳುಮೆ ಮಾಡೋದ್ರಲ್ಲಿಂದ ಏನಾಗ್ತದೆ, ಇನ್ಫಿಲ್ಟ್ರೇಷನ್ ರೇಟ್ ಜಾಸ್ತಿ ಆಗ್ತದೆ. ಸೊ ನೀರು ಇಂಗುವಂತೆ ನಾವು ಮಾಡ್ಲಿಕ್ಕ ಇದು ಸಹಾಯ ಆಗ್ತದೆ. ಆಮೇಲೆ ಮಾಗಿ ಉಳುಮೆ ಅಂತೀವಿ, ಇದಂತೂ ತಮ್ಗೆಲ್ಲ ಗೊತ್ತಿದೆ, ನೀವು ಮಾಡ್ತಾ ಇದ್ರಿ. ಅಥವಾ ಪಲ್ಟಿ ನೇಗಲ್ ಅಂತೀವಿ ನಾವು. ಅದು ಅದನ್ನು ಕೂಡ ಮಾಡೋದ್ರಲ್ಲಿಂದ ನಿಮ್ಮ ಕಳೆಗಳು ಕೂಡ ಕಡಿಮೆ ಆಗ್ತವೆ, ಇನ್ಫಿಲ್ಟ್ರೇಷನ್ ರೇಟ್ನು ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಮಿಶ್ರ ಬೆಳೆ ಪದ್ಧತಿ, ಬೇರೆ ಬೇರೆ ಕ್ರಾಪ್ ಹಾಕೊಬೋದು, ನಿಮಗೂ ಅದು ಎಲ್ಲ ಗೊತ್ತಿದೆ. ಆಮೇಲೆ ದೋಣಿ ಸಾಲು ಅಥವಾ ದಿಂಡು ಸಾಲು ಅಂತೀವಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ರಿಜ್ಜಸ್ ಆ್ಯಂಡ್ ಫರೋಸ್ ಅಂತೀವಿ. ಈಗ ಏನಂದ್ರೆ ಕಾಲುವೆಗಳು ಮಾಡ್ಕೊಬೋದು, ದಿಂಡು ಸಾಲುಗಳು ಮಾಡ್ಕೊಬೋದು. ಮಳೆ ಬಿದ್ದಿದ ತಕ್ಷಣ ಏನಾಗ್ತದೆ, ಆ ದಿಂಡು ಸಾಲಿನಲ್ಲಿ ನೀರು ನಿಂತು ನಾವು ಮಾಯ್ಚರ್ ಹೋಲ್ಡಿಂಗ್ ಕೆಪಾಸಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಆಮೇಲೆ ಇನ್ನೊಂದು ಚೌಕು ಮಡಿಗಳು ಅಂತೀವಿ. ಚೌಕು ಮಡಿ ಅಂತಂದರೆ ಈಗ ಉದಾಹರಣೆಗೆ ಒಂದು 3 ಮೀಟರ್ x 3 ಮೀಟರ್ ಚೌಕು ಮಡಿಗಳನ್ನು ನಿರ್ಮಿಸಿ ಆ ಬಿದ್ದಂಥ ನೀರನ್ನು ನಾವು ಅಲ್ಲೇ ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಇದು ಉಪಯೋಗ ಆಗ್ತದೆ. ಈ ಚೌಕು ಮಡಿಗಳನ್ನು ನಾವು ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಬಂಡ್ ಫಾರ್ಮರ್ಸ್ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ಈಗ ರೈತರು ಏನು ಮಾಡ್ತಾ ಇದ್ದಾರೆ, ಸಲಿಕೆಯಿಂದ ನಾವು ಏರು ಮಡಿಗಳು ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಲೇಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಆದ ಕಾರಣ ಟ್ರ್ಯಾಕ್ಟರ್ಲಿಂದ ಆಟೋಮೆಟಿಕ್ ಆಗಿ ಅದು ಬಂಡ್ ಫಾರ್ಮರ್ ಮಾಡ್ಬಿಡ್ತದೆ.
1: ಉಪಕರಣ ಇದೆ.
0: ನೀವು ನಮ್ಮ ಕಾಲೇಜ್ಗೆ ಬಂದರೆ ನಾನು ತೋರಿಸ್ತೀನಿ ನಿಮಗೆ. ಅದು ಎಷ್ಟು ಮೀಟರ್ ಬೇಕೋ ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ವಿಡ್ತ್ ಫಿಕ್ಸ್ ಇರ್ತದೆ, ಟ್ರ್ಯಾಕ್ಟರ್ ವಿಡ್ತ್ ಎಷ್ಟು ಇರ್ತದಲ್ಲ ಅಷ್ಟು ವಿಡ್ತು. ಲೆಂತ್ ನೀವು 5 ಮೀಟರ್, 6 ಮೀಟರ್, 9 ಮೀಟರ್, 10 ಮೀಟರ್ ನೀವು ಹೆಂಗೆ ಸೆಟ್ ಮಾಡ್ತೀರಿ ಆ ಥರ ಅದು ಬಂಡ್ ಮಾಡ್ಕೋತಾ ಹೋಗ್ಬಿಡ್ತದೆ. ಸೊ ಇದು ಬಹಳ ಅನುಕೂಲಕರವಾದ ಒಂದು ಉಪಕರಣ ಇದೆ. ತಾವು ಇದನ್ನು ನೀವು ಉಪಯೋಗಿಸ್ಕೊಂಡು ಇದ್ರದ್ದು ಮಾಹಿತಿಯನ್ನು ಪಡೆದುಕೋಬೇಕಂತೇಳಿ ನಾನು ಕೇಳ್ಕೊಳ್ತೀನಿ.
1: ಅಂದ್ರೆ ಈ ಚೌಕು ಮಡಿಗಳನ್ನು ಮಾಡೋದು, ರಿಜಿಸ್ ಅಂಡ್ ಫರೋಗಳನ್ನು ಮಾಡೋದು, ಬೆಳೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಖಾಲಿ ಭೂಮಿ ಇದ್ದಾಗ ಮಾಡ್ಬೇಕು.
0: ಖಾಲಿ ಭೂಮಿ ಇದ್ದಾಗೆ ಮಾಡ್ಬೇಕು. ಇವೆಲ್ಲ ನಾ ಹೇಳ್ತಾ ಇರೋದು ಮಳೆ
1: ಪೂರ್ವದಲ್ಲಿ
0: ಮಾಡ್ಬೇಕಿದು. ಈ ಚೌಕು ಮಡಿ ಮಾಡಿದ್ಮೇಲೆ ನೀವು ಡೈರೆಕ್ಟ್ ಸೋಯಿಂಗ್ ಮಾಡಿ ಅದು ಇದು ಆಗ್ಲಿ ಅಂತಂದ್ರೆ ಕೆಡಿಸೋಗ್ಬಿಡ್ತದೆ ಬಂಡ್ಸ್ ಇಲ್ಲ. ಯಾಕಂತಂದ್ರೆ ನೀವು ಮೊದಲನೇ ಮಳೆ ನೀವು ಹಾರ್ವೆಸ್ಟ್ ಮಾಡಿ ಇಟ್ಕೊಳ್ತೀರಿ,
1: ಮೊದಲೇ ಬಿದ್ದಂತ ಮಳೆ ನೀರು ಸಂಪೂರ್ಣ
0: ಸಂರಕ್ಷಣೆ ಆಗ್ಬಿಡ್ತದೆ. ಅವಾಗ ನೀವು ಡೈರೆಕ್ಟ್ ಸೋಯಿಂಗ್ ಮಾಡಬಹುದು ಇದರಲ್ಲಿ. ಆಮೇಲೆ

0: ಒಂದು ಏರುಮಡಿಯ ಪದ್ಧತಿ ಅಂತಂದ್ವಿ. ಈಗ ನೀವು ನೋಡಿರ್ಬೋದು ಲಾಸ್ಟ್ ಇಯರು ಸುಮಾರು 900 ರಿಂದ 1000 mm ಮಳೆ ಆಯಿತು. ನಮ್ಮದು ಸಾಧಾರಣವಾಗಿ ಮಳೆ 650 mm ಇತ್ತು. ಲಾಸ್ಟ್ ಇಯರು ಜಾಸ್ತಿ ಮಳೆ ಆಯಿತು. ಹೀಗಾಗಿ ತೊಗರಿ ಬೆಳೆಯಲ್ಲಿ ನಡೆ ರೋಗ ಜಾಸ್ತಿ ಮಳೆ ಆಗಿರೋದ್ರಿಂದ ಇಂಥವೆಲ್ಲ ಸ್ವಲ್ಪ ರೋಗ ಬಂತು. ಇದಕ್ಕೆ ನಾವು ಏರುಮಡಿಗಳನ್ನು ಸ್ವಲ್ಪ ಮಾಡ್ಕೊಳ್ಬೇಕು. ಏರುಮಡಿ ಮಾಡ್ಕೊಂಡ್ರಿಂದ ಜಾಸ್ತಿ ಮಳೆ ಬಿತ್ತಂತಂದ್ರು ಸೈಡ್ ಫರೋಸ್ನಲ್ಲಿ ನೀರು ಹರಿದ್ಕೊಂಡು ಹೋಗಿ ನಾವು ಹೊರಗಡೆ ಹಾಕ್ಬೋದು. ಇದು ಏರುಮಡಿ ಪದ್ಧತಿ. ಆಮೇಲೆ ಇನ್ನೊಂದು ಸಸ್ಯ ಹೊದಿಕೆ ಅಂತಂತೀವಿ, ಅಂದರೆ ಮಲ್ಚಿಂಗ್. ಯಾವುದೇ ಒಂದು ಪಳವಳಿಕೆ ಇರ್ಬೋದು, ಅದನ್ನು ಉಪಯೋಗ ಮಾಡಿಕೊಂಡು ನೀವು ಮಲ್ಚಿಂಗ್ ಮಾಡ್ಬೋದು.
1: ಸಸ್ಯದ ಅವಶೇಷಗಳು ಕಸ ಅಂತ ಹೇಳ್ತೀವಿ,
0: ಕಸ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೀವು ಮಲ್ಚಿಂಗ್ ಆಗಿ ಉಪಯೋಗಿಸ್ಕೊಂಡು ಮಣ್ಣಿನ ತೇವಾಂಶವನ್ನು ಕಾಪಾಡ್ಬೋದು. ಅಥವಾ ಪ್ಲಾಸ್ಟಿಕ್ ಮಲ್ಚ್ ಅಂತೂ ತಮಗೆಲ್ಲ ಗೊತ್ತಿದೆ, ಪ್ಲಾಸ್ಟಿಕ್ ಮಲ್ಚ್ ಹಾಕೋದ್ರಿಂದನೂ ನಿಮ್ಮ ಆವಿ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ಜಗಲಿ ಆಕಾರದ ಏರು ಮಡಿಗಳನ್ನು ನೀವು ನಿರ್ಮಿಸ್ಕೊಳ್ಬೋದು. ಇನ್ನೊಂದು ಮುಖ್ಯವಾಗಿ ಭೂಮಿ ಮಟ್ಟ ಮಾಡ್ಕೊಬೋದು,
1: ಲೆವಲಿಂಗ್.
0: ಯಾಕಂದ್ರೆ ನಿಮ್ಮ ಭೂಮಿ ಏರು ತಗ್ಗು ಏರು ಇತ್ತಂತಂದ್ರೆ ಏನಾಗ್ತದೆ, ಮಳೆ ಬಿದ್ದಂತ ನೀರು ಇಳಿಜಾರು ಪ್ರದೇಶಕ್ಕೆ ಹೋಗಿ ಹರಿದ್ಕೊಂಡು ಹೋಗ್ಬಿಡ್ತು, ಮೇಲ್ಗಡೆ ಪ್ರದೇಶದಲ್ಲಿ ನೀರೇ ಹತ್ತಂಗಿಲ್ಲ. ಸೊ ಅದ್ರ ಕಡೆಯಿಂದ ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಭೂಮಿ ಲೆವೆಲ್ ಇದ್ರೆ ಬಹಳ ಅನುಕೂಲಕರವಾಗ್ತದೆ. ಇದಕ್ಕೆ ನಾವು ಲೇಸರ್ ಲೆವೆಲಿಂಗ್ ಅಂತಂತಾನು ಒಂದು ಉಪಕರಣ ಇದೆ. ಇದು ಲೇಸರ್ ಲೆವೆಲಿಂಗ್ ಮಾಡೋದ್ರಲ್ಲಿಂದ ಸುಮಾರು 20-25% ಅಷ್ಟು ನೀರನ್ನು ನೀವು ಉಳಿತಾಯ ಮಾಡ್ಬೋದು. ಆಮೇಲೆ ಭೂಮಿ ತೇವಾಂಶ ಕೂಡ ಹಿಡಿದಿಟ್ಕೊಳಕ ಇದು ಸಾಧ್ಯವಾಗ್ತದೆ. ಇವೆಲ್ಲ ಏನಂತಂದ್ರೆ ಇನ್ಸಿಟಿವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ನಾವು ಅಗ್ರೋನಾಮಿಕ್ ಮೆಜರ್ಸ್ ಅಂತಲೂ ನಾವು ಹೇಳ್ಬೋದು. ಇನ್ನೊಂದು ಏನಂತಂದ್ರೆ ಮುಖ್ಯವಾಗಿ ತಾಂತ್ರಿಕ ಕ್ರಮಗಳ ಇಂಗ್ಲೀಷ್ನಲ್ಲಿ ನಾವು ಇಂಜಿನಿಯರಿಂಗ್ ಮೆಜರ್ಸ್ ಅಂತಂತೀವಿ. ಈ ಇಂಜಿನಿಯರಿಂಗ್ ಮೆಜರ್ಸ್ನಲ್ಲಿ ವಿವಿಧ ಪದ್ಧತಿಗಳದಾವ.
1: ಸ್ಟ್ರಕ್ಚರ್ಸ್
0: ಇದನ್ನು ಬಹಳ ಇಂಪಾರ್ಟೆಂಟ್. ಇದನ್ನು ನೀವು ಏಪ್ರಿಲ್ ಮೇ ನಲ್ಲಿ ಪೂರ್ವವಾಗಿ
1: ಮಾಡ್ಕೋಬೇಕು
0: ನೀವು. ಇದರಲ್ಲಿ ಮೊದಲನೇದಾಗಿ ನಾವು ಸಮಪಾತಳಿ ಬದುಗಳಂತೀವಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಕಂಟೂರ್ ಬಂಡ್ಸ್ ಅಂತೀವಿ. ಇದೆಲ್ಲ ತಮ್ಗೆ ಗೊತ್ತಿದೆ, ಬದುಗಳು ಹಾಕೊಂತೀರಿ ನೀವು,
1: ಒಡ್ಡ ಹಾಕೋದು ರೈತರಿಗೆಲ್ಲ
0: ಗೊತ್ತು.
1: ನೀರೆಲ್ಲ ಹರಿತದ, ಎಲ್ಲಿ ಮಾಡ್ಬೇಕು, ಬತ್ತಲ ಬಿಡಬೇಕು ಅನ್ನೋದು ರೈತರಿಗೆಲ್ಲ ಗೊತ್ತಿರ್ತದೆ.
0: ಇದರಲ್ಲಿ ಏನಂತಂದ್ರೆ ಇದರಲ್ಲಿ ಒಂದು ವಿನ್ಯಾಸ ಬಹಳ ಇಂಪಾರ್ಟೆಂಟ್. ಈಗ ನಿಮ್ಮ ಭೂಮಿಯಲ್ಲಿ ಕೆಂಪು ಮಣ್ಣಿದೆ, ಕೆಂಪು ಮಣ್ಣಿತ್ತಂತಂದ್ರೆ ಎಷ್ಟು ಹೈಟ್ ಇಡಬೇಕು, ಅದು ಸ್ಲೋಪ್ ಎಷ್ಟಿಡಬೇಕು, ಮೇಲಿಂದ ವಿಡ್ತು ಕೆಳಗಡೆ ಬಂಡ್ ವಿಡ್ತು ಎಷ್ಟಿರಬೇಕು, ಆಮೇಲೆ ಕಪ್ಪು ಮಣ್ಣಲ್ಲಿದ್ದರೆ ಎಷ್ಟಿಡಬೇಕು ನೀವು. ಈಗ ಕೆಂಪು ಮಣ್ಣಲ್ಲಿ ನಾವು ಹತ್ರ ಮಾಡ್ಕೋಬೇಕಾಗ್ತದೆ ಬದುಗಳು, ಕಪ್ಪು ಭೂಮಿನಲ್ಲಿ ದೂರ ಮಾಡಿಕೊಂಡ್ರು ನಡೀತದೆ ಆ ಥರ. ಇನ್ನೊಂದು ಈ ಸಮಪಾತಳಿ ಬದುಗಳು ಎಲ್ಲಿ ನಮ್ಮ ಮಳೆ ಅಭಾವ ಇರ್ತದೆ, ಅಂದರೆ 600-700 mm ಒಳಗಡೆ ಏನು ಮಳೆ ಬೀಳುವ ಪ್ರದೇಶದಲ್ಲಿ ಈ ಕಂಟ್ರ್ ಬಂಡ್ಸನ್ನು ನೀವು ಹಾಕೋಬೇಕು. ಆಮೇಲೆ ಒಂದು ಸ್ಲೋಪ್ ಇಳಿಜಾರು ಏನಿರ್ತದೆ, 0.5-2% ಸ್ಲೋಪ್ ಇದ್ದಂಥ ಒಂದು ಜಾಗದಲ್ಲಿ ಕಂಟ್ರೂರ್ ಬಂಡ್ಸನ್ನು ನೀವು ನಿರ್ಮಿಸಬೇಕು. ಇನ್ನೊಂದು ನೆಕ್ಸ್ಟ್ ಅಂದರೆ ವಾರ್ಡಿ ಬದು ಅಂತ ಬರ್ತದೆ, ಇದಕ್ಕೆ ನಾವು ಗ್ರೇಡೆಡ್ ಬಂಡ್ಸ್ ಅಂತೀವಿ. ಇದು ಎಲ್ಲಿ ಅಂತಂದರೆ ಹೆಚ್ಚು ಬೀಳುವ ಪ್ರದೇಶದಲ್ಲಿ, ಈಗ ಮಳೆ ಪ್ರಮಾಣ 1000 mm ಜಾಸ್ತಿ ಇರ್ತದೆ, ಅಲ್ಲಿ ನಾವು ವಾರ್ಡಿ ಬದು ಗ್ರೇಡೆಡ್ ಬಂಡ್ಸ್ ಅಂತೇಳಿ ಹಾಕ್ಕೋಬೇಕು. ಹೆಚ್ಚಾದ ನೀರು ಹರಿದ್ಕೊಂಡು ಹೋಗುವಂಥ ಒಂದು ಪ್ರೊವಿಷನ್ ಕೊಟ್ಟಿರ್ತೀವಿ ಇದರಲ್ಲಿ. ಸೊ ಹೀಗಾಗಿ ನೀರು ನಿಲ್ಲಂಗಿಲ್ಲ, ಅದು ಹೆಚ್ಚಾದ ನೀರನ್ನು ಬದು ಮೇಲಿನ ಆ ಕಡೆ ಒಂದ್ ಕಡೆಯಿಂದ ಹಾಯಿಸಿ ಹೋಗ್ತದೆ. ಆಮೇಲೆ ಜಗತಿ ಭೂಮಿ ಬೆಂಚ್ ಟೆರೆಸ್ ಅಂತೀವಿ. ಈಗ ನಿಮ್ಮ ಭೂಮಿಗಳು ಎಲ್ಲೋ ಗುಡ್ಡದಲ್ಲಿ ಇರ್ತವೆ, ಇಳಿಜಾರು ಪ್ರದೇಶದಲ್ಲಿ ಇರ್ತವೆ, ಅಲ್ಲಿ ನಾವು ಬೆಂಚ್ ಟೆರೆಸಿಂಗ್ ಅಂತೇಳಿ ಮಾಡ್ಕೊಳ್ತೀವಿ. ಇದರಲ್ಲಿ ಏನಂತಂದ್ರೆ ಕಟ್ ಅಂಡ್ ಫಿಲ್, ಸ್ವಲ್ಪ ಸಾಯಿಲ್ ಕಟ್ ಮಾಡ್ಕೊಂಡು ನಾವು ಫಿಲ್
1: ಮಾಡ್ಕೊಂಡು
0: ನಿಮ್ಮ ಸ್ಟೆಪ್ಸ್ ಹೆಂಗಿರ್ತಾವೆ ಮನೆಯಲ್ಲಿ ಆ ತರ ಸ್ಟೆಪ್ಸ್ ಮೇಲೆ ನೀವು ಉಳುಮೆ ಮಾಡಿ ನೀವು ಬಿತ್ಕೊಳ್ಬಹುದು. ಇದು ಬೆಂಚ್ ಟೆರೆಸ್ ಬಹಳ ಅಂದ್ರೆ ಶೇಕಡ
1: ಬಹಳ ಇಳಿಜಾರಿದ್ದಂತ ಪ್ರದೇಶ,
0: ಹಾ 6-10 ಇಳಿಜಾರು ಸ್ಲೋಪ್ ಇರ್ತದ ಅಲ್ಲಿ ನಾವು ಈ ಜಗತಿ ಭೂಮಿ ಅನ್ನ ನಾವು ನಿರ್ಮಿಸ್ಬೇಕು. ಆಮೇಲೆ ಇನ್ನೊಂದು ಗುಂಡು ಕಲ್ಲಿನ ತಡೆ ಅಂತೀವಿ, ಅಂದ್ರೆ ಸ್ಟೋನ್ ಬಂಡಿಂಗ್. ಈಗ ನಿಮ್ಗೆ ಸಾಕಷ್ಟು ಜಮೀನಲ್ಲಿ ಕಲ್ಲುಗಳು ಸಿಗ್ತಾ ಇರ್ತವೆ, ಸೊ ಈ ಕಲ್ಲುಗಳನ್ನು ಜೋಡಿಸ್ಕೊಂಡು ಬಂಡ್ ನಿರ್ಮಿಸ್ಬೇಕು. ಈ ಸಮಪಾತಳಿ ಬಂದು ಅಂತಂದ್ರೆ ಮಣ್ಣಿನಿಂದ ನಿರ್ಮಿಸ್ತೀವಿ. ಇದು ಏನಂತಂದ್ರೆ ಸ್ಟೋನ್ ಬಂಡಿಂಗ್ ಎಲ್ಲಾ ಸ್ಟೋನ್ಗಳು ಕರೆಕ್ಟ್ ಆಗಿ ಹೊಂದಿಸ್ಕೊಂಡು, ಇದರಲ್ಲಿಂದ ಏನಾಗ್ತದೆ ಅಂತಂದ್ರೆ ಮಳೆ ಬಿದ್ದಿದ ತಕ್ಷಣ ನೀರಷ್ಟೇ ಹರಿದ್ಕೊಂಡು ಹೋಗ್ತದೆ,
1: ಮಣ್ಣೆಲ್ಲ ಅಲ್ಲೇ
0: ತಡೆ ಆಗ್ಬಿಡ್ತದೆ. ಇದನ್ನು ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಸಂಕನ್ ಪಾಂಡ್ ಅಂತೀವಿ, ತೋಡು ಗುಂಡಿಗಳು. ಅಲ್ಲಲ್ಲಿ ಈಗ ನಿಮ್ಮ ಜಮೀನು ಇಳಿಜಾರು ಪ್ರದೇಶದಲ್ಲಿ ಇತ್ತು, ಮೇಲ್ಗಡೆ ಇಳಿಜಾರು ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ರಭಸವಾಗಿ ನೀರು ಹರ್ಕೊಂಡು ಬರ್ತಾ ಇರ್ತದೆ, ಅದಕ್ಕೆ ಸಣ್ಣ ಸಣ್ಣ ಸಂಕೇನ್ ಪಾಂಡ್ಗಳಂತೂ ಕೂಡ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದ ಅಂತ ಒಂದು ಬೋರ್ವೆಲ್ಗಳನ್ನು ಕೂಡ ನೀವು ರೀಚಾರ್ಜ್ ಮಾಡ್ಬೋದು. ಇದರಿಂದ ಇನ್ನೊಂದು ರಬಲ್ ತಡೆ ಅಂತೀವಿ. ಈ ರಬಲ್ ತಡೆ ಅಂತಂದ್ರೆ ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳು ಹರ್ಕೊಂಡು ಹೋಗಿರ್ತಾವ ನಿಮ್ಮ ಜಮೀನ್ ಪಕ್ಕದಲ್ಲಿ,
1: ಸಣ್ಣ ಹಳ್ಳಗಳು
0: ಬಿದ್ದಿರ್ತಾವ, ಕೊರ್ಕೊಂಡು ಕಾಲಾಂತರದಿಂದ ಅದು ಹಳ್ಳ ಕೊಳ್ಳಗಾಗಿ ಸಣ್ಣ ಒಂದು ಜರಿಯಾಗಿ ಮಾರ್ಪಾಡಾಗಿರ್ತದೆ.

0: ಅಲ್ಲಿ ನೀವು ಏನ್ ಮಾಡ್ಬೇಕು, ಕಲ್ಲುಗಳನ್ನು ಜೋಡಣೆ ಮಾಡ್ಬೇಕು ಅಲ್ಲಲ್ಲಲ್ಲಿ. ಫಾರ್ ಎಕ್ಸಾಂಪಲ್ ಒಂದು 50 ಮೀಟರ್ ಬಿಟ್ಟು ಒಂದೊಂದೊಂದು ತಡೆಗಳು,
1: ಕಲ್ಲಿನ ತಡೆಗಳನ್ನು
0: ನೀವು ನಿರ್ಮಿಸಬೇಕು. ಇದರ ಆಳ ಜಾಸ್ತಿ ಇತ್ತಂತಂದ್ರೆ ಈ ರಬಲ್ ತಡೆಗಳನ್ನು ನೀವು ನಿರ್ಮಿಸಬೇಕು. ಆಳ ಅಂತಂತಂದ್ರೆ ಒಂದು 3 ಮೀಟರ್ಕ್ಕಿಂತ ಜಾಸ್ತಿ ಆಳ ಇರ್ತದೆ, ಅಲ್ಲಿ ನೀವು ರಬಲ್ ತಡೆಗಳನ್ನು ನೀವು ನಿರ್ಮಿಸಬೇಕು. ಇನ್ನೊಂದು ಗೇಬಿಯನ್ ಕಲ್ಲಿನ ತಡೆಗಳಂತ ಬರ್ತದೆ. ಗೇಬಿಯನ್ ಸ್ಟ್ರಕ್ಚರ್ ಅಂತಂದ್ರೆ ಒಂದು ಪೆಟ್ಟಿಗೆ ಆಕಾರದ ಒಂದು ಆಕಾರ ಮಾಡಿ ನಾವು ಅಲ್ಲಿ ಕಲ್ಲುಗಳನ್ನು ಜೋಡಿಸಿ ಅದಕ್ಕೊಂದು ಆ ಕಲ್ಲುಗಳ ಗ್ರೂಪ್ ಏನಿರ್ತದೆ ಅದಕ್ಕೆ ಒಯ್ದು ನಾವು ಜೋಡಣೆ ಮಾಡ್ತೀವಿ. ಈ ಒಂದು ಕಲ್ಲಿದ್ರೇನು ಒಂದು ಹರ್ಕೊಂಡು ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾವು ಕಲ್ಲಿನ ಗುಂಪು ಮಾಡಿ ಆ ಒಂದು ದಾರದಲ್ಲೋ ಅಥವಾ ಒಂದು ಪೆಟ್ಟಿಗೆಯಲ್ಲಿ ಕಲ್ಲುಗಳನ್ನು ಹಾಕಿ ಅದನ್ನು ಜೋಡಣೆ ಮಾಡ್ತೀವಿ. ಅದಕ್ಕೆ ಗೇಬಿಯನ್ ಸ್ಟ್ರಕ್ಚರ್ ಅಂತೀವಿ. ಇದನ್ನು ಕೂಡ ನೀವು ಮಾಡ್ಬೋದು. ಇನ್ನು ಮೇಲೆ ಇದಂತೂ ಗೊತ್ತಿದೆ, ಕೃಷಿ ಹೊಂಡ ಇದು ಅಂತೂ ತಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲಿ 1 ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು 166 ಘನ ಮೀಟರ್ ನೀರಷ್ಟು ನೀವು ಸಂಗ್ರಹಣೆ ಮಾಡ್ಬೋದು. ಅದೇ ಥರ ಬ್ಲ್ಯಾಕ್ ಸಾಯ್ಲ್ನಲ್ಲಿ ಅಂದರೆ ಕಪ್ಪು ಮಣ್ಣಿನಲ್ಲಿ 1 ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು 300 ಘನ ಮೀಟರ್ ನೀರಷ್ಟು ನೀವು ಶೇಖರಣೆ ಮಾಡ್ಬೋದು. ಇದು ಒಂದು ಥಂಬ್ ರೂಲ್.
1: ಕೃಷಿ ಹೊಂಡ
0: ಇಷ್ಟು ನೀರನ್ನು ನೀವು ಸಂಗ್ರಹಣೆ ಮಾಡಿ ಇಟ್ಕೊಂಡು ಅದನ್ನು ನೀವು ಸಪ್ಲಿಮೆಂಟಲ್ ಇರಿಗೇಷನ್ ಅಂದ್ರೆ ಕ್ರೂಷಿಯಲ್ ಪೀರಿಯಡ್ನಾಗ ಈ ನೀರನ್ನು ನೀವು ಉಪಯೋಗ.
2: ಈ ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣೆ,
0: ಕೆಂಪು ಮಣ್ಣಿನಲ್ಲಿ ನೀವು ಸಿಪೇಜ್ ಪರ್ಕುಲೇಷನ್ ಲಾಸಸ್ ಅರೆಸ್ಟ್ ಮಾಡಲೇಬೇಕು. ಯಾಕಂದ್ರೆ
1: ನೀರು ಕೃಷಿ ಹೊಂಡದಲ್ಲಿ ನೀರು ಹಿಂಗ್ ಹೋಗ್ಬಿಡ್ತದೆ
0: ನಿಮಗೆ ಉಪಯೋಗ ಆಗಂಗಿಲ್ಲ. ಅದ್ರ ಕಡೆಯಿಂದ ನೀವು ಏನು ಈ ಕೆಂಪು ಮಣ್ಣಿನಲ್ಲಿ ನೀವು ಕೃಷಿ ಹೊಂಡ ನಿರ್ಮಿಸದೆ ಆದಲ್ಲಿ ಅಲ್ಲಿ ಏನ್ ಮಾಡ್ಬೇಕು, ನೀವು ಲೇಯರ್ಸ್ ಹಾಕೊಳ್ಳಬೇಕು,
1: ಸಿಮೆಂಟ್ ಲೈನಿಂಗ್ ಹಾಕೋಬೇಕು, ಇಲ್ಲಿಗೆ ಪ್ಲಾಸ್ಟಿಕ್ ಮಲ್ಚಿಂಗ್
0: ಮಾಡ್ಕೋಬೇಕು, ಪ್ಲಾಸ್ಟಿಕ್ ಸೀಟ್ಗಳು
1: ಹಾಕೋಬೇಕು.
0: ಅದು ಒಂದು 500 ಮೈಕ್ರಾನ್ ಒಂದು ಥಿಕ್ನೆಸ್ ಬರ್ತದೆ. ಆ ಒಂದು ಸೀಟ್ ಅನ್ನು ಹಾಕೊಂಡು ಅಲ್ಲಿ ನೀವು 95% ಅಷ್ಟು ನೀರನ್ನು ನೀವು ಹಿಡಿದಿಟ್ಕೋಬಹುದು. ಒಂದು 5% ಅಲ್ಲಿ ವೇಸ್ಟ್ ಆಗ್ತದೆ, 95% ಅಷ್ಟು ನೀರನ್ನು ನೀವು ಅಲ್ಲೇ ಸ್ಟೋರ್ ಮಾಡಿ ಇಟ್ಕೋಬಹುದು. ಇನ್ನು ಒಂದು ಮಿನಿ ಪರ್ಕುಲೇಷನ್ ಟ್ಯಾಂಕ್ ಅಂತ ಬಂದಿದೆ ಸರ್. ಈ ಮಿನಿ ಪರ್ಕುಲೇಷನ್ ಟ್ಯಾಂಕು ಪಾವಗಡ, ತುಮಕೂರು, ಕೋಲಾರ ಜಿಲ್ಲೆಯಲ್ಲಿ ಈ ಮಿನಿ ಪರ್ಕುಲೇಷನ್ ಟ್ಯಾಂಕ್ ಅಂತಂದ್ರೆ ಎಲ್ಲಿ ವೇಸ್ಟ್ ಲ್ಯಾಂಡ್ ಇರ್ತದೆ, ಕಮ್ಯುನಿಟಿ ಬೇಸ್, ಎಲ್ಲ ರೈತರು ಕಲಿತು ಈ ಪರ್ಕುಲೇಷನ್ ಟ್ಯಾಂಕ್ ಅನ್ನು ಮಾಡಿಕೊಂಡು ಆದಲ್ಲಿ ಏನಾಗ್ತದೆ, ನಿಮ್ಮ ಸುತ್ತಮುತ್ತಲಿನ ಬೋರ್ಗಳಲ್ಲಿ ರೀಚಾರ್ಜ್ ಮಾಡ್ಲಿಕ್ಕಿದು ಮೇನ್ ಇಂಪಾರ್ಟೆಂಟ್. ಈಗ ನೀವು ಒಂದು 10 ವರ್ಷ ಹಿಂದೆ ಹೇಳ್ತಿದ್ವಿ ನಾವು ಚಿತ್ರದುರ್ಗ ಕೋಲಾರನಲ್ಲಿ 1,000 ಅಡಿ ಕೊರೆದ್ರೂ ನೀರು ಬರ್ತಾ ಇಲ್ಲ ನಮಗೆ ಅಂತೇಳಿ. ಈಗ ಉಲ್ಟಾಗಿದೆ ಅದು. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಅಷ್ಟು ಆಳವಾಗ್ತಾ ಇದೀವಿ, ಬಟ್ ಪಾವಗಡ್ ತುಮಕೂರು ಏರಿಯಾನಲ್ಲಿ ಅಲ್ಲೆಲ್ಲ ಈ ಪರ್ಕುಲೇಷನ್ ಟ್ಯಾಂಕ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ ರೈತರು. ಈಗ ಅಲ್ಲಿ 400-500 ಫೀಟಿಗೆಲ್ಲ
1: ನೀರು
0: ಬರ್ತಾ ಇದೆ. ಸೊ ಹೀಗಾಗಿ ಪರ್ಕುಲೇಷನ್ ಟ್ಯಾಂಕು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಲಾಸ್ಟ್ ಅಂತಂದ್ರೆ ಒಂದು ಚೆಕ್ ಡ್ಯಾಮ್ ಇದೆ ಸರ್. ಚೆಕ್ ಡ್ಯಾಮ್ ಅಂತೂ ತಮ್ಗೆಲ್ಲ ಗೊತ್ತಿದೆ, ಒಂದೇ 2-3 ಅಂಶಗಳು ಹೇಳ್ತೀನಿ ಕರೆಕ್ಟ್. ಚೆಕ್ ಡ್ಯಾಮ್ ಅನ್ನು ಎಲ್ಲಿ ನಿರ್ಮಿಸಬೇಕು,
1: ವೈಜ್ಞಾನಿಕವಾಗಿ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನ
0: ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ದೊಂದು ಹಳ್ಳ ಹರ್ಕೊಂಡು ಬರ್ತಾ ಇದೆ ಅಂತ
1: ತಿಳ್ಕೊಂಡು
0: ಅದು 100 ಮೀಟರ್ ಸ್ಟ್ರೇಟ್ ಇರಬೇಕು. ಆಮೇಲೆ ಆಳ ಒಂದು 2 ಮೀಟರ್ಕ್ಕಿಂತ ಆಳ ನೀವು ಎಲ್ಲಿ ನಿರ್ಮಿಸ್ಬೇಕು ಗೋಡೆ, ಅದು ಆಳ ಇರಬೇಕು, ಡ್ರಾಪ್ ಇರ್ಬೇಕು ಅಲ್ಲಿ. ಆಮೇಲೆ ಸೈಡ್ ನಲ್ಲಿ ಗಟ್ಟಿ ಒಂದು ಭೂಮಿ ಇರಬೇಕು. ಯಾಕಂತಂದ್ರೆ ನೀವು ಎಲ್ಲೋ ಒಂದ್ ಕಡೆ ನಿರ್ಮಿಸಿದ್ರೆ ಅಂತಂದ್ರೆ ಅದು ಇಮಿಡಿಯೇಟ್ಲಿ ಟರ್ನ್ ತೋತದ, ಅದು ಒಡೆದೋಗ್ಬಿಡ್ತದೆ. ಅದಕ್ಕೆ ಸ್ಟ್ರೇಟ್ ಇರ್ಬೇಕು ನಿಮ್ದು ಅಲ್ಲಿ. ಅಂತ ಜಾಗವನ್ನು ನೀವು ಚೆಕ್ ಡ್ಯಾಮ್ ಅಲ್ಲಿ ಉಪಯೋಗ. ಈ ಚೆಕ್ ಡ್ಯಾಮ್ ನಿರ್ಮಿಸ್ಕೊಂಡ್ರಂತಂದ್ರೆ ನೀವು ನರ್ಸರಿಗೆ ಯೂಸ್ ಮಾಡ್ಕೋಬಹುದು, ದನಕರುಗಳು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಇನ್ನೊಂದು ಹೊಸದಾಗಿ ರಬ್ಬರ್ ಚೆಕ್ ಡ್ಯಾಮ್ ಅಂತ ಬಂದಿದೆ ಸರ್. ಒರಿಸ್ಸಾದಲ್ಲಿ ಭುವನೇಶ್ವರದಲ್ಲಿ ಈ ರಬ್ಬರ್ ಚೆಕ್ ಡ್ಯಾಮ್ ಅನ್ನು
1: ಕಲ್ಲುಗಳನ್ನ ಜೋಡಣೆ ಮಾಡುವ,
0: ಇದು ನಾವು ಕಲ್ಲುಗಳನ್ನು ಜೋಡಣೆ
1: ಮಾಡ್ತೀವಿ.
0: ಇದು ಏನಂತಂದ್ರೆ ಒಂದು ಟೈರ್ ಟೈಪ್, ರಬ್ಬರ್ ಟೈಪ್, ರಬ್ಬರ್ದು ಒಂದು ಟ್ಯೂಬ್ ಇರ್ತದೆ. ಆ ನಾವು ಕಲ್ಲಿಡೋದಲ್ಲಿ ಅವ್ರು ಏನ್ ಮಾಡ್ತಾರೆ, ಇದು ರಬ್ಬರ್ ಟ್ಯೂಬ್ ಇಟ್ಬಿಡ್ತಾರೆ. ಈಗ ರಬ್ಬರ್ ಟ್ಯೂಬ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ನೀರ್ ತುಂಬುತ್ತಾರೆ. ನೀರ್ ತುಂಬಿದ ತಕ್ಷಣ ಅದು ಉಬ್ಬಿಡ್ತದೆ, ಅಂದ್ರೆ ಹಿಂದ್ಗಡೆ ನೀರು ನಾವು ಸ್ಟೋರ್ ಆಗ್ತದ. ಅವಾಗ ಈಗ ನಂಗೆ ನೀರ್ ಬೇಡಪ್ಪ ಹಿಂದ್ಗಡೆ, ಜಾಸ್ತಿ ಮಳೆ ಆಯ್ತು, ಮುಂದ್ಗಡೆ ನಾವು ಬಿಡ್ಬೇಕಂದ್ರೆ ನೀರ್ ತೆಗೆದು ಬಿಡ್ತಾರೆ. ಆ ರಬ್ಬರ್ ಟ್ಯೂಬ್ ಸಣ್ಣದಾಗ್ಬಿಡ್ತದೆ, ಅವಾಗ ನೀರು ಹರ್ಕೊಂಡು ಹೋಗ್ಬಿಡ್ತದೆ ಸರ್. ಸೊ ಅಂದ್ರೆ ಈಗ ನಾವು ಚೆಕ್ ಡ್ಯಾಮ್ ಒಂದ್ಸಲ ನಿರ್ಮಿಸಿದೇವೋ ಕಲ್ಲಿಂದ ಅಂತಂದ್ರೆ ನಾವು ಹೆಚ್ಚು ಕಡಿಮೆ ಮಾಡಕ್ ಆಗಂಗಿಲ್ಲ
1: ಹೈಟ್.
0: ಈ ರಬ್ಬರ್ಲಿಂದ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆ ತರ ಒಂದು ನಾನು ರೀಸೆಂಟ್ ಆಗಿ ನಾನು ಒರಿಸ್ಸಾಕ್ ಹೋಗಿದ್ದೆ, ಅದನ್ನ ಅಲ್ಲಿ ನೋಡ್ಕೊಂಡು ಬಂದಿದ್ವಿ. ಅದನ್ನು ಕೂಡ ಇಲ್ಲಿ ಸಂಶೋಧನೆ ಮಾಡ್ತಾ ಇದೀವಿ ಸರ್. ಈಗ ಅದನ್ನು ಕೂಡ ಮಾಡ್ತಾ ಇದ್ವಿ.
1: ಈಗ ಕೃಷಿ ಹೊಂಡ ರೈತರು ಮಾಡ್ತಾರೆ, ಕೃಷಿ ಹೊಂಡದಲ್ಲಿ ಬರ್ತಕ್ಕಂಥ ನೀರು ಭಾಳಷ್ಟು ಕೃಷಿ ಹೊಂಡಗಳು ಏನ್ ಮಾಡ್ತವೆ, 1 ವರ್ಷ 2 ವರ್ಷದಲ್ಲಿ ಗಾಳ ತುಂಬಿಕೊಂಡ್ಬಿಡ್ತವೆ, ಮಣ್ಣು ತುಂಬಿಕೊಂಡ್ಬಿಡ್ತವೆ. ಹೇಗೆ ನೀರು ಎಂಟ್ರಿ ಆಗುದನ್ನ ಮಣ್ಣನ್ನು ಅರೆಸ್ಟ್ ಮಾಡಿ ನೀರಷ್ಟೇ ಕೃಷಿ ಹೊಂಡಕ್ಕೆ ಬರಬೇಕು, ಯಾವ ರೀತಿ ಮಾಡ್ಬೋದು ಅಲ್ಲಿ?
0: ನಾವು ಏನಂತೀವಿ, ಇದು ಜಲಾಯನ ಪ್ರದೇಶ ಅಂತೀವಿ, ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ. ಇದು ನಾವು ಕೃಷಿ ಹೊಂಡದಲ್ಲಿ ಸ್ಟೋರ್ ಮಾಡ್ಕೊಬೋದು, ಅದು ಸ್ಟೋರೇಜ್. ನಾವು ಆ ನೀರನ್ನು ಉಪಯೋಗ ಮಾಡ್ಕೋಬೋದಕ್ಕೆ ನಾವು ಅಚ್ಚುಕಟ್ಟು ಅಂದ್ರೆ ಕಮಾಂಡ್ ಏರಿಯಾ ಅಂತೀವಿ. ಸೊ 3

0: ಭಾಗ. ಈಗ ನಾವು ಮಳೆ ಬಿದ್ದಿದ ತಕ್ಷಣ ಕ್ಯಾಚ್ಮೆಂಟ್ ಏರಿಯಾಲಿಂದ ಜಲಾನಯನ ಪ್ರದೇಶದಲ್ಲಿ ನೀರು ಹರ್ಕೊಂಡು ಬರ್ತಾ ಇರ್ತದಲ್ಲ, ಅದಕ್ಕೆ ಒಂದು ಕಾಲುವೆ ಮಾಡಿ ನಾವು ಇದಕ್ಕೆ
1: ಕೃಷಿ ಹೊಂಡಕ್ಕೆ ಬರ್ತದೆ,
0: ಕೃಷಿ ಹೊಂಡಕ್ಕೆ ಬರ್ತದೆ. ಅದಕ್ಕಿಂತ ಮುಂಚೆ ಸಿಲ್ ಟ್ರ್ಯಾಪ್ ಅಂತೇಳಿ ಮಾಡ್ಕೋಬೇಕು ಸರ್. ಅಂದ್ರೆ 1x1x1 meter ಅಷ್ಟು ಗುಂಡಿ ತೋಡ್ಕೋಬೇಕು ಅದಕ್ಕಿಂತ ಮುಂಚೆ. ಆ ಗುಂಡಿಯಲ್ಲಿ ನೀವು ಸ್ವಲ್ಪ ಏನಂತಂದ್ರೆ ಕಲ್ಲುಗಳು ಜೋಡಣೆ ಮಾಡಿಕೊಂಡು ಸ್ವಲ್ಪ ಆ ಹರಿದು ಬರೋಂತ ನೀರು ಫಸ್ಟ್ ಆ ಗುಂಡಿಯಲ್ಲಿ
1: ಬೀಳಬೇಕು,
0: ಸೆಟ್ಲ್ ಆಗಿ ಅಲ್ಲೇ ಹೂಳು ಬಿಟ್ಟು ಮೇಲ್ಗಡೆ ನೀರು ಪಾಸ್ ಆಗಂಗ ಮಾಡ್ಕೋಬೇಕು ಸರ್. ಇದು ಬಹಳ ಒಳ್ಳೆಯ ಒಂದು ಇದು
1: ಪದ್ಧತಿ,
0: ಒಂದು ಪದ್ಧತಿ ಇದು. ಯಾಕಂತಂದ್ರೆ ನೀವು
1: ನೇರವಾಗಿ ಹಂಗೆ ಕೃಷಿ ಹೊಂಡಕ್ಕೆ ಬರಬಾರ್ದು ನೀರು.
0: ಕೃಷಿ ಹೊಂಡಕ್ಕೆ ಬಂತು ಅಂತಂದ್ರೆ ಮತ್ತೆ JCP ಹೋಗಕ್ ಆಗಂಗಿಲ್ಲ, ನೀವು ಹೊಂಡ ತೆಗಿಲಕ್ಕೆ ಮತ್ತೆ ನೀವು ಲೇಬರ್ ಖರ್ಚು ಮಾಡ್ಬೇಕು, ಇದೆಲ್ಲ ತುಂಬಾ ಖರ್ಚು. ಈ ಸಿಲ್ ಟ್ರ್ಯಾಪ್ ಅನ್ನು ನೀವು ಅಲ್ಲೇ ಎಂಡಿದಕ್ಕೆ ಒಂದ್ಸಲ ನೀವು ಕ್ಲೀನ್
1: ಮಾಡ್ಕೋಬಹುದು.
0: 1 meter ಡೀಪ್ ಇರ್ತದೆ, ನೀವು ಇಮಿಡಿಯೇಟ್ಲಿ ಆಗಿ ಖಾಲಿ ಮಾಡ್ಕೋಬಹುದು ಅದು ಹೂಳನ್ನು. ಸೊ ಈ ಸಿಲ್ ಟ್ರ್ಯಾಪ್ ಬಹಳ ಇಂಪಾರ್ಟೆಂಟ್ ಸರ್ ಕೃಷಿ ಹೊಂಡಕ್ಕೆ.
1: ತಾವು ತಜ್ಞರಾಗಿ ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ? ಯಾಕಂದ್ರೆ ಮಳೆ ನೀರು ನಮ್ಮಲ್ಲಿ ಮಳೆ ಬಹಳ ಒಂದು ಡಿಸ್ಟ್ರಿಬ್ಯೂಷನ್ ಏನಂತ ಹೇಳ್ತೀವಿ ಸರಿಯಾಗಿಲ್ಲ. ಒಂದ್ ಬಿತ್ತಂದ್ರೆ 100 mm ಬರ್ತದೆ, ಒಮ್ಮೆಮ್ಮೆ ಮಳೆ ಇರೋದಿಲ್ಲ 2 ತಿಂಗಳು 3 ತಿಂಗಳು. ಇಂಥ ಸಂದರ್ಭದಲ್ಲಿ ಇದ್ರ ಮಹತ್ವ ಏನ್ ಹೇಳ್ತೀರಿ ಕೊನೆಯದಾಗಿ ರೈತರಿಗೆ?
0: ಈಗ ರೈತರಿಗೆ ಅದನ್ನ ಹೇಳಕ್ ಇಚ್ಛೆ ಪಡೋದು ಅಂತಂದ್ರೆ ಈ ಏಪ್ರಿಲ್ ಮೇ ಬಹಳ ಕ್ರೂಷಿಯಲ್
1: ಕ್ರೂಷಿಯಲ್
0: ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ. ತಾವು ಸಾಕಷ್ಟು ಏನು ಕೆಲಸ ಮಾಡೋದಿದ್ದರು ಭೂಮಿ ರೆಡಿ ಮಾಡ್ಕೊಬೋದು ಬಿಟ್ಟು ಅದೂ ಅದ್ರ ಜೊತೆಯಲ್ಲಿ ನೀವು ಈ ಒಂದು ಮಳೆ ನೀರು ಕೊಯ್ಲು ಸ್ಟ್ರಕ್ಚರ್ಸ್ ಅನ್ನು ನೀವು ನಿರ್ಮಾಣ ಮಾಡಿ ಈ ಕೃಷಿ ಹೊಂಡ ಇರ್ಬೋದು ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೋದು, ಇಂಥವೆಲ್ಲ ಒಂದು
1: ಕೆಲಸಗಳನ್ನು
0: ಅದಕ್ಕೆ ಮತ್ತೆ ಏರುಗಳನ್ನು ಹಾಕಬಹುದು. ಈಗ ವಡ್ಡುಗಳು ಸ್ವಲ್ಪ ಸ್ವಲ್ಪ ಜರುಗಿ
1: ಸ್ಲೋ ಹೋಗಿರ್ತವೆ,
0: ಅಂತವೆಲ್ಲ ನೀವು ಈ ಕೆಲಸ ಕಾರ್ಯಗಳನ್ನು ಈ 2 ತಿಂಗಳಲ್ಲಿ ಮಾಡ್ಕೋಬೇಕು.
1: ಈಗ ರೈತರು ಕೃಷಿ ಹೊಂಡ ಮಾಡಿರ್ತಾರೆ ಅವನು ಸಹ ರಿಪೇರಿ ಮಾಡ್ಕೋಬಹುದು, ಈಗೆಲ್ಲ ಕೃಷಿ
0: ರಿಪೇರಿ ಮಾಡ್ಕೋಬಹುದು ಸರ್. ಆಮೇಲೆ ಈಗ ಏನಂತೀವಿ ನಾವು ಸ್ಟೋರ್ ಆಗಂತ ನೀರನ್ನು ನಾವು ಆವಿ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಕ್ಕೆ ಮತ್ತೆ ಮೇಲ್ಗಡೆ ಮುಚ್ಕೊಬೋದನ್ನು ಕೂಡ ಮಾಡಬಹುದು. ಅಥವಾ ಥರ್ಮೋಕೋಲ್ ಅನ್ನು ನೀವು ನೀರಲ್ಲಿ ಆಪರೇಷನ್ ಲಾಸಸ್ ಜಾಸ್ತಿ ಇರ್ತದೆ, ಕಂಟಿನ್ಯೂಸ್ ಮಳೆ ಬಿತ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಪಾಂಡ್ ಎಲ್ಲ ತುಂಬಿಕೊಂಡ್ಬಿಡ್ತದೆ. ಯಾವಾಗ ನಿಮಗೆ ಮಳೆ ಅಭಾವ ಇರ್ತದಲ್ಲ ಆ ನೀರನ್ನು ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಸಪ್ಲಿಮೆಂಟಲ್ ಇರಿಗೇಷನ್ ಅಂತೀವಿ. ಸಪ್ಲಿಮೆಂಟಲ್ ಇರಿಗೇಷನ್ಗೆ ನೀವು 1 or 2 ಕ್ರೂಷಿಯಲ್ ಇರಿಗೇಷನ್ ಕೊಡಬೇಕಾಗ್ತದೆ. ಉದಾಹರಣೆಗೆ ನೀವು ಈಗ ತೊಗರಿಯಲ್ಲಿ ಹೂವು ಬಿಡುವಂತ ಸಂದರ್ಭದಲ್ಲಿ ಪಾಟ್ ಸೆಟ್ಟಿಂಗ್ ಸ್ಟೇಜ್ನಲ್ಲಿ ಒಮ್ಮೆ ಮಳೆ ಕೈ ಕೊಟ್ಟು ಬಿಡ್ತದೆ, ಅವಾಗ ಆ ಸಂದರ್ಭದಲ್ಲಿ ಈ ಮಳೆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ನೀವು ಉಪಯೋಗ ಮಾಡ್ಕೋಬಹುದು.
1: ಒಳ್ಳೆಯದು ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡವರು, ಇದುವರೆಗೆ ವಿಶೇಷವಾಗಿ ರೈತರು ಹೊಲದಲ್ಲಿ ಬಿದ್ದಂಥ ಮಳೆ ನೀರನ್ನ ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಬಹುದು, ಮಳೆ ನೀರಿನ ಒಂದು ಮರುಪೂರ್ಣ ಅಂದರೆ ಕೊಯ್ಲು ಯಾವ ರೀತಿ ಮಾಡಲಿಕ್ಕೆ ಏನೇನು ಒಂದು ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ, ಜೊತೆಗೆ ಹೆಚ್ಚಿಗೆ ಬಂದಂಥ ನೀರನ್ನು ಸಂಗ್ರಹಣೆ ಮಾಡಿ ಹೇಗೆ ಕೃಷಿ ಚಟುವಟಿಕೆಗಳು ಬಳಸಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತರು ವಿಶೇಷವಾಗಿ ಬೇಸಿಗೆ ಹಂಗಾಮಿನಲ್ಲಿ ಕೆಲವೊಂದು ಮಳೆ ನೀರಿನ ಸಂರಕ್ಷಣಾ ವಿಧಾನಗಳನ್ನು, ಸ್ಟ್ರಕ್ಚರ್ಗಳನ್ನು, ಬದುಗಳನ್ನು, ಒಡ್ಡಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಕೃಷಿ ಹೊಂಡ ನಿರ್ಮಾಣ ಮಾಡೋದಿರ್ಬೋದು, ಚೆಕ್ ಡ್ಯಾಮ್ಗಳ ರಿಪೇರಿ ಇರ್ಬೋದು ಮಾಡೋದಿರ್ಬೋದು, ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ಮುಂದಿನ ಮಳೆಗಾಲದಲ್ಲಿ ಏನು ಜುಲೈ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಮಳೆ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡು ಮುಂದೆ ಅಭಾವ ಆದಾಗ ನೀರಿನ ಒಂದು ಕೊರತೆ ಆದಾಗ ಇದನ್ನು ಮಾಡಲಿಕ್ಕೆ ಸಾಕಷ್ಟು ಒಂದು ಪ್ರಯೋಜನ ಆಗುತ್ತೆ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸ್ಥಳೀಯ ಸಜ್ಜೆ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 2176 ರೂಪಾಯಿ, ಕಡಲೆಕಾಳು ಜವಾರಿ 4206 ರೂಪಾಯಿಂದ 5401 ರೂಪಾಯಿ, ಅಲಸಂದೆ ಕೌಪಿಯ 4411 ರೂಪಾಯಿಂದ 4711 ರೂಪಾಯಿ, ನೆಲಗಡಲೆ ಗುಂಗ್ರೆ 4922 ರೂಪಾಯಿಂದ 7039 ರೂಪಾಯಿ, ಬಿಳಿ ಜೋಳ ಕನಿಷ್ಠ ಮತ್ತು ಗರಿಷ್ಠ 4101 ರೂಪಾಯಿ, ದಪ್ಪ ಭತ್ತ 1589 ರೂಪಾಯಿಯಿಂದ 1701 ರೂಪಾಯಿ, ರಾಜಹಂಸ ಭತ್ತ 1681 ರೂಪಾಯಿಯಿಂದ 1826 ರೂಪಾಯಿ, ಸೋನಾ ಮಸೂರಿ ಭತ್ತ 2011 ರೂಪಾಯಿಯಿಂದ 2899 ರೂಪಾಯಿ, ಕುಸುಬೆ ಕನಿಷ್ಠ ಮತ್ತು ಗರಿಷ್ಠ 4649 ರೂಪಾಯಿ, ಕೆಂಪು ತೊಗರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 6059 ರೂಪಾಯಿಯಿಂದ ಗರಿಷ್ಠ 7

ಕನಿಷ್ಠ ಮತ್ತು ಗರಿಷ್ಠ 7600 ರೂಪಾಯಿ. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೈಬ್ರಿಡ್ ಸಜ್ಜೆ ಕನಿಷ್ಠ ಕ್ವಿಂಟಲ್ಗೆ 1950 ರೂಪಾಯಿಂದ 2490 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ 1711 ರೂಪಾಯಿಂದ 1800 ರೂಪಾಯಿ. ಭತ್ತ 2400 ರೂಪಾಯಿಂದ 2550 ರೂಪಾಯಿ. ತೊಗರಿ ಕನಿಷ್ಠ ಕ್ವಿಂಟಲ್ಗೆ 7500 ರೂಪಾಯಿಯಿಂದ ಗರಿಷ್ಠ 7900 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ.

ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ಶರಣಪ್ಪ ವಡಗೇರಿ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳನ್ನು.

ಇದುವರೆಗೆ ಕುಷ್ಟಗಿ ತಾಲೂಕಿನ ಶರಣಪ್ಪ ವಡಗೇರಿ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂಥ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1000 ಹುಡುಗಿಯರು ಮತ್ತು 1000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಗೆ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15% ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2 ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ, ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು, ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು, ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ 2ನೇ ಸ್ಥಾನಕ್ಕೇರಿದ್ದು, ಅಗ್ರ 2 ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ T20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ, ದಕ್ಷಿಣ ಆಫ್ರಿಕಾ ತಂಡವು

0: ಪಾಕಿಸ್ತಾನವನ್ನು ಹಿಂದಿಕ್ಕಿ ನಾಲ್ಕನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ ಐದು ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ ಏಳು ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ ಒಂದು ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಲ್ ವೈದ್ಯನಾಥನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಸ್ವರಗಳಲ್ಲಿ ಒಂದು ಮುತ್ತಿನ ಕಥೆ ಚಿತ್ರದ ಗೀತೆಯನ್ನು ಗೀತೆ ಬರೆದಿದ್ದಾರೆ ಚಿ ಉದಯ್ ಶಂಕರ್.

ಇನ್ನು ಮುದ್ದು ಹೆಣ್ಣೆ ನಿನ್ನ ಬಿಡೆ ಎಂದೆಂದು ನನ್ನ

ಕೆ ವಿ ರಾಜು ಇವರ ಗೀತ ರಚನೆ, ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಹಾಗೂ ಮನು ಇವರ ಸ್ವರಗಳಲ್ಲಿ ಕೇಳಿದಿರಿ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಅವನೇ ಶ್ರೀಮನ್ನಾರಾಯಣ ಚಿತ್ರಕ್ಕೆಂದು ಹಾಡಿದ್ದಾರೆ ಅನುರಾಗ್ ಕುಲಕರ್ಣಿ ಹಾಗೂ ಅನನ್ಯ ಭಟ್. ನಾಗಾರ್ಜುನ ಶರ್ಮ ಇವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಚರಣ್ ರಾಜ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ ಮನೆ ಮನೆಯಲ್ಲಿ.
2: ಏನು ಬಸಣ್ಣ?
3: ಹಾ ಬಾ ಬಾ ಬಾ ಮಾರಮ್ಮ.
2: ಅಲ್ಲ ಬಸಣ್ಣ, ಏನಪ್ಪ ಇದು ಎತ್ತುಗಳು ಹಿಡ್ಕೊಂಡು ಹೊಲಕ್ಕೆ ಈಗ ಹೊಂಟಿದೆ? ಬಿಸಿಲು ತೆಗೆದ ಏನು ಗಳೆ ಹೊಡಿಲಿಕ್ಕೆ ಹೊಂಟಿದೆ?
3: ಹೌದಮ್ಮ, ಮತ್ತೆ ಬಿಸಿಲು ಕಡಿಮೆ ಆಗ್ಯದ ಸ್ವಲ್ಪ. ಎತ್ತುಗಳು ತಗೊಂಡು ಸ್ವಲ್ಪ ಏನಾದ್ರೂ
2: ಗಳೆ ಗಳೆ
3: ಹೊಡೆದು ಹೊಲ ಕ್ಲೀನ್ ಮಾಡಮ್ಮಂತ ಕರ್ಕೊಂಡು ಹೋಗತ್ತಿದ್ದೆ. ನೋಡ್ ನೋಡಮ್ಮ.
2: ಅಲ್ಲ ನೋಡು ಬಸಣ್ಣ, ಜನಗಣತಿ ಹೆಂಗಾಯ್ತಲ್ಲ ಸರ್, ಹಂಗೆ ನಮ್ಮ ದನಕರುಗಳ ಗಣತಿ ಮಾಡಿದ್ರು, ಜಾನುವಾರುಗಳ ಗಣತಿ ಆಯ್ತು. ನಮ್ಮ ದನಕರುಗಳು ಉಳುಮೆ ಮಾಡ್ಬೇಕು ಅಂತ ಹೇಳ್ತೀವಿ. ಅವು ನಮ್ಮ ಏನು ಹೆಂಡೆ ಗೊಬ್ಬರ ದನ ಸಾವಯವ ಆಗ್ಬೇಕು ಅಂತ ಹೇಳ್ತೀವಿ. ದನಕರುಗಳನ್ನ ಇಟ್ಕೋಬೇಕಾದ್ರೆ ಅವಕ್ಕ ಗೋಮಾಳದ ಪ್ರದೇಶ ಕಡಿಮೆ ಆಗ್ಯದ. ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗ್ಲಿಕ್ಕಾವ. ರಾಯಚೂರು ಜಿಲ್ಲೆಯೊಳಗನೆ ಈ ಜಾನುವಾರುಗಳ ಪ್ರಮಾಣನೇ ಕಡಿಮೆ ಆಗ್ಬೇಕು. ಬದಲಾಗಿ ಕಾಡು ಕುರಿ ಇವುಗಳ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಸರ್. ಆಕಳಗಳು ಎಮ್ಮಿಗಳ ಪ್ರಮಾಣ ಸಂಖ್ಯೆ
3: ಪ್ರಮಾಣ ಸಾಕಾಣಿಕೆ ಕ್ಷೀಣ.
2: ಮನಿಯೊಳಗ ಎರಡ್ ಎತ್ತಿರ್ಬೇಕು, ಎರಡ್ ಆಕಳ ಇರ್ಬೇಕು, ಎರಡ್ ಎಮ್ಮಿ ಇರ್ಬೇಕು, ಹಿಂಗೆಲ್ಲ ಹೇಳ್ತೀವಿ ನಾವು. ಯಾಕಂದ್ರೆ ಇವುಗಳಿಂದ ನಮಗೆ ಪ್ರಯೋಜನ ಬಹಳಷ್ಟು ಅದ ಅಂತ ನಾವು ಹೇಳ್ತೀವಿ. ಹೌದಿಲ್ಲ? ಅವುಗಳಿಂದ ಹೆಂಡೆ ಗೊಬ್ಬರ ಇರ್ಬೋದು, ಹಸುಗಳಿಂದ ಸಿಗುವಂತ ಹಾಲಿನ ಇದು ಇರ್ಬೋದು, ಇವೆಲ್ಲ ಇವುಗಳ ಉತ್ಪನ್ನಗಳು ನಮಗೆಲ್ಲ ಬಹಳಷ್ಟು ಉಪಯುಕ್ತ ಅದ ಅಂತ ಅನ್ನುವಂತ ವಿಷಯವನ್ನ ಹೇಳ್ತೀವಿ. ಆದ್ರ ನೋಡು ಬಸಣ್ಣ, ಇತ್ತೀಚೆಗೆ ಈ ಜಾನುವಾರು ಗಣಿತಿ ಏನ್ ಮಾಡಿದ್ರು ನೋಡು, ಈ ನಮ್ಮ ರಾಯಚೂರು ಜಿಲ್ಲೆಯೊಳಗ ಈ ಆಕಳುಗಳಿರ್ಬಹುದು ಎಮ್ಮಿಗಳಿರ್ಬಹುದು ಇವುಗಳ ಏನು ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ಲಿಕ್ಕತ್ತದ. ಈ ನಮ್ಮ ಕುರಿ ಮತ್ತೆ ಮೇಕೆಗಳ ಪ್ರಮಾಣ ಮಾತ್ರ ಸ್ವಲ್ಪ ಜಾಸ್ತಿ ಅದ ಅಂತ ಹೇಳ್ತಾರೆ ನೋಡಪ್ಪ. ಯಾಕಂತ ಹೇಳ್ಬೇಕಂದ್ರೆ ನೋಡು, ಈಗ ನಮ್ಮ ದನಕರುಗಳನ್ನ ಮೇಯಿಸ್ಲಿಕ್ಕೆ ಗೋಮಾಳ ಪ್ರದೇಶ ಕಡಿಮೆ ಆಗಿದೆ. ಆಮೇಲೆ ಅವುಗಳನ್ನ ಪಾಲನೆ ಮಾಡ್ಲಿಕ್ಕೆ ನಮ್ಮ ಜನಗಳಿಗೆ ಮನಸ್ಸಿಲ್ಲ. ಯಾಕಂದ್ರೆ ಈಗ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳು ಆಗ್ಯಾವ. ಅವರು ಒಬ್ರು ಇಬ್ರು ಇರೋರು ಬೇರೆ ಕಡೆ ದುಡಿಲಿಕ್ಕೆ ಹೋಗ್ಲಿಕ್ಕೆ ಇಷ್ಟ ಪಡ್ತಾರ. ಹೋಗೋದು ದುಡಿಯೋದು, ದುಡ್ಡು ತಗೊಂಬುದು ಮನೆಗೆ ಬರೋದು. ಅಲ್ಲಿ ಏನಾದ್ರೂ ಹಾನಿಯನ ಆಗ್ಲಿ, ಜೀವಕ್ಕೆ ಹಾನಿಯನ ಆಗ್ಲಿ, ಇಲ್ಲಿ ಮಕ್ಕಳನ್ನ ಅವ್ರ ಅಜ್ಜ ಅಜ್ಜಿ ಎಲ್ಲೋ ಒಂದ್ ಕಡೆ ಬಿಟ್ಟು ಹೋಗ್ತಾರ. ಅಲ್ಲಿ ಪಾಲನೆಗೆ ಇಲ್ಲಿ ತಂದೆ ತಾಯಿನೂ ಇರಲ್ಲ. ಒಂದೊಂದ್ಸಲ ಕರ್ಕೊಂಡು ಹೋಗ್ತಾರ, ತಾವು ವರ್ಕ್ ಮಾಡುವಂತ ಪ್ರದೇಶದೊಳಗೆ ಎಷ್ಟೋ ಅವಾಂತರಗಳಾಗ್ತಾವ. ಅಂತ ಸಂದರ್ಭದೊಳಗೆ ಆ ಮಕ್ಕಳಿಗೂ ಪ್ರಾಬ್ಲಮ್ ಆಗ್ತದ. ಇವೆಲ್ಲ ಬಹಳಷ್ಟವ. ಅಂದ್ರೆ ನಾವು ಈಗ ವಲಸೆ ಹೋಗೋದು ದುಡ್ಡು ಸಿಗ್ತದಲ್ಲ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಹೋಗ್ತಾರೆ, ನಿಜ ಇಲ್ಲ ಅಂತಲ್ಲ, ಇಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಂದು. ಆದ್ರೆ ತಮ್ಮ ಇದ್ದಷ್ಟು ಭೂಮಿಯನ್ನ ಕೃಷಿ ಮಾಡ್ಕೊಂಡು ಇರ್ಲಿಕ್ಕೆ ಅವ್ರು ಇಷ್ಟಪಡಲ್ಲ. ಈಗ ಏನಂತಿದ್ ಬಸಣ್ಣ, ಮತ್ತೆ ಈ ವಿಷಯದ ಬಗ್ಗೆ ನೀನು
3: ನೋಡಮ್ಮ,
2: ಒಂದಷ್ಟು ಇಷ್ಟು ಭೂಮಿ ಇರ್ತದಲ್ಲ, ಹಿಂದೆ ಪಿತ್ರಾರ್ಜಿತ ಆಸ್ತಿ ಏನಿರ್ತದ ನೋಡು, ಅದನ್ನ ಏನ್ ಮಾಡ್ತಾರ, ಎನ್ ಎಂ ಮಾಡ್ತಾರ, ಪ್ಲಾಟ್ಗಳು ಮಾಡ್ಲಿ ಕೊಡ್ತಾರ, ದುಡ್ಡು ಬರ್ತದ ಇಟ್ಕೊಂಡು ಕೂತ್ ಬಿಡ್ತಾರೆ.
3: ನೋಡಮ್ಮ, ಹಿಂದೆ ನಾವೆಲ್ಲ ಏನ್ ಮಾಡ್ತಿದ್ವಿ, ಎತ್ತುಗಳು ನಾಲ್ಕು ಎತ್ತಿನ ಅಂಕಣ ಮನೆಗೆ ಇರ್ತಿತ್ತು. ನಾಲ್ಕು ಎತ್ತಿನ ಅಂಕಣ
2: ಹೆಣ್ಣು ಕೊಡ್ಲಿಕ್ ಬಂದ್ರೆ ಏ ಅವ್ರ ಮನೆ ನಾಲ್ಕು ಎತ್ತಿನ ಅಂಕಣ ಇದ್ದ ಮನೆ ಅದಪ್ಪ ಅಂತ
3: ಎಂಟು ಎತ್ತಿನ ಅಂಕಣ ಐತೆ ಅದು ಅಂತ ಹೇಳಿ ಮನ್ಯಾಗ
2: ಈ ದನ ಕಟ್ಟ್ಯಾರ ಅವ್ರು ಅಂತಿದ್ರು.
3: ಗೋವು ಸಂಪತ್ತು ಏನಿತ್ತಲ್ಲ, ಗೋವು ಸಂಪತ್ತೇ ನಿಜವಾದ ಸಂಪತ್ತ ಆಗಿತ್ತು. ಈಗ ಈಗೇನು ನಮ್ಗೆ ಸಂಪತ್ತು ಅಂದ್ರೆ ಏನು, ದುಡ್ಡು,
2: ಬ್ಯಾಂಕ್ ಬ್ಯಾಲೆನ್ಸ್.
3: ಬ್ಯಾಂಕ್ ಬ್ಯಾಲೆನ್ಸ್
2: ಎಷ್ಟು ಪ್ಲಾಟ್ ಅವ,
3: ಎಷ್ಟು ಹೊಲ ಅದ, ಎಷ್ಟು ಪ್ಲಾಟ್ ಅವ, ಎಷ್ಟು ಬಂಗಾರ ಐತೆ,
2: ಬ್ಯಾಂಕ್ ಬ್ಯಾಲೆನ್ಸ್
3: ಎಷ್ಟ ನೋಡ್ತಾರೆ. ಇದು ನೋಡ್ತಾರೆ. ಈಗ ನೋಡು, ದೇಶ ಕೃಷಿ ಪ್ರಧಾನ ದೇಶ, ಕೃಷಿ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ 60% ಅಂದ್ರೆ 60% ಜನ ಕೃಷಿಯನ್ನ ಅವಲಂಬನೆ ಮಾಡಿ ಜೀವನ ಮಾಡಕತ್ತಾರ ಭಾರತದಲ್ಲಿ. ಅಂತ ಕೃಷಿ ಪದ್ಧತಿಯನ್ನು ಇಟ್ಕೊಂಡು

0: ಭತ್ತ ಏನು ಬೆಳೀತಾ ಇದೆಯಲ್ಲ ಆ ಕೃಷಿಯಲ್ಲಿ ಇವತ್ತು ಏನಾಗತ್ತದೆ, ಎಲ್ಲ ಯಂತ್ರಗಳು ಬಂದ್ಬಿಟ್ಟಾವ, ದನಕರುಗಳಿಲ್ಲ, ಮಾತತ್ರ ಏನಂತೀವಿ ಸಾವಯವ ಕೃಷಿ ಮಾಡ್ಬೇಕು, ಒಳ್ಳೆ ಆಹಾರ ಸಿಗ್ಬೇಕು.
1: ಆಮೇಲೆ ಇನ್ನು ಕೆಲವರು ರೈತರಾಗಿ ಉಳ್ಕೊಂಡವರು ತಮಗೆ ಎಷ್ಟು ಬೇಕು ಅಷ್ಟನ್ನೇ ಸಾವಯವ ಕೃಷಿ ಮಾಡಿ ಉಳಿದದನ್ನೆಲ್ಲ ಏನು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ
0: ಮಾರಾಟಕ್ಕಾಗಿ
1: ಮಾಡ್ತಾ ಇದ್ದಾರೆ,
0: ವಾಣಿಜ್ಯಕರಣಕ್ಕಾಗಿ ಮಾಡ್ತಾರೆ,
1: ಕಮರ್ಷಿಯಲ್
0: ಬಿಸ್ನೆಸ್ಗಾಗಿ. ಈಗ ಈಗ ನಾವು ಎಲ್ಲ ಹೋಗಿದ್ದಮ್ಮ ಮೊನ್ನೆ ಜೋಳ ಬೇಕಾಗಿತ್ತು, ನೋಡಪ್ಪ ಜೋಳ ಚಲೋ ಜೋಳ ಬೇಕು ನನಗೆ ಅಂತ ಕೇಳಿದೆ. ಅವು ಏನಂದ ನೋಡಪ್ಪ, ಚಲೋ ಜೋಳ ಅಂದ್ರೆ ರಾಸಾಯನಿಕ ಪದಾರ್ಥ ಹಾಕ್ಲಾರ ಜೋಳ, ಅಂದ್ರೆ
1: ರಾಸಾಯನಿಕ ಮುಕ್ತ
0: ರಾಸಾಯನಿಕ ಮುಕ್ತ ಅಂತ ಹೇಳದವನು. ನಿನಗೆ ಚಲೋ ಜೋಳ ಬೇಕು, ಸಾವಯವ ಜೋಳ ಬೇಕು ಅಂದ್ರೆ ಕಾಸ್ಟ್ಲಿ ನೋಡಪ್ಪ, ರೇಟ್ ಜಾಸ್ತಿ. ಇದರಲ್ಲಿ ನಾವು ಬೆಳೆದಿದ್ವಿ, ಅದು ಏನು ಹಾಕಿಲ್ಲ, ಆರೋಗ್ಯಕ್ಕೆ ಚಲೋ ಇರ್ತಾವ. ಅದಷ್ಟು ಜೋಳ ಅಷ್ಟೆಲ್ಲ ನಿಮಗೆ ಯಾವುದೇ ದವಸ ಧಾನ್ಯಗಳು ಬೇಕು, ಕಾಳುಗಳು ಬೇಕಂದ್ರೆ ಸಾವಯವ ಕಾಳುಗಳು ಸಿಗ್ತಾವ, ಅವ್ ರೇಟ್ ಜಾಸ್ತಿ.
1: ನನಗೆ ಇನ್ನೊಂದು ಪ್ರಶ್ನೆ ಇದೆ ಬಸಣೆ, ಈಗ ನೀ ಸಾವಯವ ಅಂತ ಅವ್ರು ಕೊಡ್ತಾರ, ಗ್ಯಾರಂಟಿ ಸಾವಯವ ಬೆಳೆದಿರ್ತಾರ?
0: ಅದೊಂದು ಡೌಟ್ ಐತಿ. ಈಗ
1: ಮತ್ತೆ ಪರೀಕ್ಷೆ ಮಾಡ್ಬೇಕು,
0: ಅದು ಕೊಡ್ತಾರೆ, ನಾವು ತಗೊಂಡು ಬರ್ಬೇಕು ಅಷ್ಟೇ. ಆದ್ರೆ ಪರೀಕ್ಷೆ ಮಾಡಬಹುದು, ಯಾಕಂದ್ರೆ ಹೊಲಗಳಿಗೆ ಹೋದಾಗ
1: ಅಂದ್ರೆ ರೈತರಿಗೆ ಗೊತ್ತಾಗಬಹುದು, ನಮ್ಮಂತ ಸಹಜ ಮಾನವರಿಗೆ ಅದು ಗೊತ್ತಾಗಲ್ಲ.
0: ನೋಡಮ್ಮ ರಾಮ, ನೀನ್ ಯಾವ್ದು ಪ್ಯೂರ್ ಅಂತ
1: ಹೇಳ್ತಿದ್ದೀವ,
0: ಜಗತ್ತಿನಲ್ಲಿ ಎಲ್ಲಾ ಕಲಬೆರಿಕೆ ಆಗಿರ್ತಕ್ಕಂತ ವಸ್ತುಗಳೇ ಇದಾವ, ಯಾವ್ದನ್ನು ಪ್ಯೂರ್ ಆಗಿ ಸಿಗ್ತದಂತ ನೀನ್ ಯಾವ್ದಾದ್ರು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಯೂರ್ ಸಿಗತಕ್ಕಂತ ಒಂದೇ ವಸ್ತು ಯಾವ್ದಂತಂದ್ರೆ ತಾಯಿ ಎದೆಹಾಲು. ಅದು ಕೂಡ ಈಗ ಅದೇನಾಗ್ಬಿಟ್ಟದಂದ್ರೆ ತಿನ್ನುವ ಆಹಾರದಲ್ಲಿ ಕೂಡ ಕಲುಷಿತ ಆಗ್ಯದ ಅಂತ ನನಗೆ ಅನಿಸ್ತದ. ಎಲ್ಲವೂ ಸಾಕಷ್ಟು ಇದಾವ. ಈಗ ನಾವು
1: ಅಲ್ಲ, ಈಗ ಒಂದು ಎಣ್ಣೆ ಅಂತ ಹೇಳ್ತೀವಿ, ಕಲಬೆರಕೆ ಹಾಲು ಅಂತ ಕಲಬೆರಕೆ ಅಂತ ಹೇಳ್ತೀವಿ, ಕಾಳುಗಳು ಅಂತ ನೀವು ಹೇಳಿದ್ದಿ,
0: ಹೇಳಿಬಿಟ್ಟು ಅಕ್ಕಿ ಕಲಬೆರಕೆ. ನೀ ಯಾವ ಪದಾರ್ಥದಲ್ಲಿ ಕಲಬೆರಕೆ ಇಲ್ಲ, ಯಾವ ಪದಾರ್ಥದಲ್ಲಿ ಪ್ಯೂರ್ ಆದಂತ ತೋರಿಸೋಣ, ಎಲ್ಲವೂ ಕಲಬೆರಕೆನೆ. ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಜನರ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ರೈತರು ಆರೋಗ್ಯಪೂರ್ಣವಾದಂತ ಒಂದು ಆಹಾರ ತಯಾರು ಮಾಡ್ಬೇಕಾಗ್ತದೆ, ಸಾವಯವ ಕೃಷಿ ಮಾಡಬೇಕು. ಸಾವಯವ ಕೃಷಿ ಮೂಲಕ ರೈತರು ಸಾರ್ವಜನಿಕರಿಗೆ ಜನಗಳಿಗೆ ಉತ್ತಮವಾದ ಒಂದು ಆಹಾರ ಕೊಡಬೇಕು ಅನ್ನುವಂಥ ಒಂದು ಆಲೋಚನೆ ಏನಾದರೂ ರೈತರಲ್ಲಿ ಬಂದರೆ ಖಂಡಿತ ಆಗ್ತದೆ. ಈಗ ಎತ್ತುಗಳಿಲ್ಲ, ದನಗಳಿಲ್ಲ, ದನ ಕರುಗಳು ಏನಿಲ್ಲ, ದನ ಕರುಗಳು ಎತ್ತುಗಳಿಲ್ಲ, ಬರೀ ಟ್ರ್ಯಾಕ್ಟರ್ಗಳ ಮೂಲಕನೇ ಹೊಲಗಳು ಬಿತ್ತಾರ.
1: ನಮ್ಮ ಹೊಲದೊಳಗೆ ಏನ್ ಕೆಲಸ ಅಂದ್ರೆ ಎಲ್ಲ ಮಷೀನ್ಗಳು, ರಾಶಿ ಮಾಡ್ಲಿಕ್ ಮಷೀನ್, ತೆನಿ ಕೊಯ್ಲಿಕ್ ಮಷೀನ್, ಏನು ಕಸ ತೆಗಿಲಿಕ್ ಮಷೀನ್, ಬಿತ್ತಲಿಕ್ ಮಷೀನ್, ಹಿಂಗ ಎಲ್ಲದಕ್ಕೂ ಮಷೀನ್ ಆದ್ಮೇಲೆ ಇನ್ ದನಗಳನ್ನ ತಗೊಂಡೋಗಿ ಅವರು ಬಹಳಷ್ಟು ಟೈಮ್ ಅದಕ್ಕೆ ವೇಸ್ಟ್ ಯಾಕೆ ಮಾಡ್ಬೇಕು ಅಂತಾರ. ಈ ಮಷೀನ್ ಕೊಟ್ಬಿಟ್ರೆ ಬೇಗ ಆಗ್ಬಿಡ್ತದಲ್ಲ ಕೆಲಸ.
0: ಹಿಂಗೆಲ್ಲ ಕಮರ್ಷಿಯಲ್ ಅಂದ್ರೆ ಎಲ್ಲ ವ್ಯಾಪಾರೀಕರಣ ವಾಣಿಜ್ಯೀಕರಣ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕುಂತ್ರೆ ನಮ್ಮ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡೋರು ಯಾರು? ನಮ್ಮ ಭೂಮಿಯನ್ನು ರಕ್ಷಣೆ ಮಾಡುವರು ಯಾರು? ನಮ್ಮ ಪರಿಸರ ರಕ್ಷಣೆ ಮಾಡುವರು ಯಾರು? ನಾವು ತಂತ್ರಜ್ಞಾನಗಳು ಎಷ್ಟು ನಮಗೆ ಅವಕಾಶಗಳು ಕೊಡ್ತಾವೆ, ಎಷ್ಟು ಅನುಕೂಲಗಳು ಕೊಡ್ತಾವ, ಅಷ್ಟೇ ನಮ್ಮನ್ನು ಹಿಂದಕ್ಕೆ ತಳ್ಳಿಬಿಡ್ತಾವೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ಅವು ನಮ್ಮನ್ನು ಹಾಳು
1: ಮಾಡೋದು.
0: ಹೌದು, ಅವಗುಣಗಳು ಕೂಡ ಇರ್ತಾವ ನೋಡಮ್ಮ.
1: ತಂತ್ರಜ್ಞಾನ
0: ಬೇಕು ಈಗ ನೂರಾರು ಎಕರೆ ಇರ್ತದ, ನೂರಾರು ಎಕರೆ ಜನ ಮಾಡಕ್ ಆಗಲ್ಲ. ಅವಾಗ ತಂತ್ರಜ್ಞಾನ ಬಳಸಿಕೊಂಡು ಮಿಷಿನ್ಗಳನ್ನು ಬಳಸಿಕೊಂಡು ಮಾಡಿದ್ರೆ ಒಳ್ಳೇದು. ಹತ್ತಿ ಒಂದು ವಾಣಿಜ್ಯ ಬೆಳೆ, ಹತ್ತಿ ಅಂತ ಪದಾರ್ಥಗಳು ಏನಿದಾವಲ್ಲ ಅವುಗಳಿಗೆ ರಾಸಾಯನಿಕ ಗೊಬ್ಬರ ಹಾಕ್ರಿ ಏನನ್ನ ಹಾಕ್ರಿ, ನಮ್ಗೆ ಅದಕ್ಕೆ
1: ಯಾರು
0: ಸಂಬಂಧ ಬೆಳೆಯಂಗಿಲ್ಲ. ಅದು
1: ಬೀಳ್ತದ ಆ ಕಾಟನ್ ನಿಂದ ನಮ್ಮ ಧರಿಸುವಂತ ಒಂದು ನಾವು
0: ಬಟ್ಟೆ ಬೀಳ್ಬೋದು ಸ್ವಲ್ಪ
1: ಸ್ವಲ್ಪ.
0: ಆದ್ರೆ ತಿನ್ನುವ ಆಹಾರದ ಆಹಾರಗಳಲ್ಲಿ ಹೊಟ್ಟೆ ಒಳಗೆ ಹೋಗುವಂತ ಆಹಾರ ಪದಾರ್ಥಗಳು ಏನ ಬೆಳಿತೀವಿ, ಜೋಳ ಅಕ್ಕಿ ಮತ್ತೆ ಗೋಧಿ ಬೇರೆ ಬೇರೆ ಕಾಳುಗಳು ಇವೆಲ್ಲ ಇವುಗಳಿಗೆ ಶೇಂಗಾ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಎಳ್ಳು ಇರ್ಬೋದು, ಇವು ಈ ಬೆಳೆಗಳಿಗೆ ರಾಸಾಯನಿಕ ಮುಕ್ತವಾಗಿ ನಾವು ಬೆಳೆದರೆ ಚೆನ್ನಾಗಿ ಹಂಗ ಬೆಳೆದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ನಾನು ಅಷ್ಟೇ ಹೇಳ್ತೀನಿ ನೋಡಮ್ಮ ರೈತರಿಗೆ, ಈ ಬೆಳೆಗಳು ಹಾಕುವಾಗ ನಮ್ಮ ಹೊಲದಾಗ ಒಂದು 2 ಎಕರೆ ಹಾಕು ಸಾಕು, ನಮ್ದು ಎತ್ತು ಎಮ್ಮೆ ಅವೆಲ್ಲ ಇರ್ತಾವ, ದನಗಳ ಕರುಗಳು
1: ಇರ್ತಾವ,
0: ಹೆಂಡಿ ಗೊಬ್ಬರ ತಗೊಂಡು ಹಾಕಿ ಅಷ್ಟಲ್ಲಿ ಬೆಳೆದ್ರೆ ಆ ಬೆಳೆದಿರ್ತಕ್ಕಂತ ಪದಾರ್ಥನ ನಾವು ಸಾವಯವವಾಗಿ ಬಳಸ್ಕೊಂಡು ಮಾರಾಟ ಮಾಡಿದ್ರೆ ನಿನಗೆ ಲಾಭನೂ ಆಗ್ತದೆ, ಮತ್ತೆ ಆಮೇಲೆ ಸಾರ್ವಜನಿಕರ ಒಂದು ಆರೋಗ್ಯ ಕಾಪಾಡ್ದಂಗೆ ಆಗ್ತದೆ. ಈ ಒಂದು ಆಲೋಚನೆ ಎಲ್ಲರಲ್ಲಿ ಬರಬೇಕು.
1: ಏನನ್ಬಿಡ್ತಾರೆ ರೈತರು ಬಸಣ, ನೀವು ಹೇಳ್ತಿರ್ರಿ, ಆದ್ರೆ ನಾವು ಹೆಂಡಿ ಗೊಬ್ಬರ ಹಾಕಿ ಬೆಳಿತೀವಲ್ಲ, ಅವು ಬೆಳೆಗಳು ಚೆನ್ನಾಗಿ ಬರಲ್ಲ, ಬಹಳ ಬರಲ್ಲ ಅಂತ.
0: ಬಹಳ
1: ಬರ್ಬೇಕು ಅವ್ರಿಗೆ, ಅವ್ರಿಗೆ ಏನಂದ್ರೆ ಬೆಳೆಗಳು ಜಾಸ್ತಿ ಬಂದ್ರು.
0: ವಿಜ್ಞಾನಿಗಳ ಜೊತೆ ಮಾತಾಡಿದಾಗ ಕೃಷಿ ವಿಜ್ಞಾನಿಗಳು ಹೇಳ್ತಾರ, ಇದೆಲ್ಲ ತಪ್ಪು ಕಲ್ಪನೆ, ರೈತರಲ್ಲಿ ಇರತಕ್ಕಂತ ತಪ್ಪು ಕಲ್ಪನೆ. ಎಂಡೆ ಗೊಬ್ಬರನೇ ಶ್ರೇಷ್ಠ. ನೀವು ಎಂಡೆ ಗೊಬ್ಬರ ಮತ್ತು ಏನಾದರೂ ಭೂಮಿ ಮೇಲೆ ಹಾಕಿ ಏನು ಬೆಳೆದ್ರೆ ಈವನ್ ರಾಸಾಯನಿಕಕ್ಕಿಂತ ಒಳ್ಳೆಯ ಒಂದು ಫಲವತ್ತಾದ ಒಂದು ಪದಾರ್ಥ ನಮಗೆ ಬರ್ತದ, ಚೆನ್ನಾಗಿ ಬೆಳೆ ಬರ್ತದೆ. ಹಂಗೇನಿಲ್ಲ, ಹೆಚ್ಚಲ್ಲಿ ರಾಸಾಯನಿಕ ಪದಾರ್ಥಗಳೇನು ಹಾಕ್ತಾರಲ್ಲ ಅದಕ್ಕಿಂತ ಚೆನ್ನಾಗಿ ಬೆಳಿತಾವ, ಹಂಗೇನಿಲ್ಲ ಅಂತ ಕೂಡ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಜನರ ತಲೆಯಲ್ಲಿ ಏನು ಅಷ್ಟು ಗೊಬ್ಬರ ಸಿಗಂಗಿಲ್ಲ, ನಮಗೆ ಕೃಷಿಗೆ ದನಕರುಗಳ ಗೊಬ್ಬರ ಅಷ್ಟು ಸಿಗಂಗಿಲ್ಲ ಅಂತೇಳಿ ರಾಸಾಯನಿಕ ಗೊಬ್ಬರವನ್ನು ಜಾಸ್ತಿ ತಗೊಂಡು
1: ಬಳಸ್ತಾರೆ. ಹೇಳಿದಲ್ಲ ಇವೆಲ್ಲವುಗಳನ್ನ ನಾವು ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ
0: ಜೀವನ ಮಾಡಕ್ ಆಗಲ್ಲ ನೋಡಮ್ಮ. ಬೆಳಗ್ಗೆ ಎದ್ದ ತಕ್ಷಣನೇ ಬಿಪಿ ಶುಗರ್ ಚೆಕ್ ಮಾಡ್ಕೋಬೇಕು, ಬೆಳಗ್ಗೆ ಎದ್ದ ತಕ್ಷಣನೇ ಓಡ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು. ಪರಿಸ್ಥಿತಿ ಹೆಂಗಾಗಿದೆ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲರೂ ಟ್ಯಾಬ್ಲೆಟ್ ತಗೊಂತಾರೆ. ಈಗ ಶುಗರು ಬಿಪಿ
1: ಏನು ಅಂದ್ರೆ ಸಹಜ ಜೀವನ ಅನ್ನೋರು ಇಲ್ಲೇ ಇಲ್ಲ,
0: ಇಲ್ಲ ನಾನು ಆರಾಮಾಗಿದ್ದೀನಿ ಅನ್ನುವಂಥ ವ್ಯಕ್ತಿಗಳು ಸಿಗಂಗಿಲ್ಲ. ಯಾಕೆ ಗೊತ್ತಾ, ನಾವು ತಿನ್ನುವ ಆಹಾರ ಪದಾರ್ಥಗಳು ಆಹಾರ ಪದ್ಧತಿ ಹಂಗಾಗ್ಬಿಟ್ಟದ, ನಮ್ಮ ಲೈಫ್ ಸ್ಟೈಲ್ ಹಂಗಾಗ್ಬಿಟ್ಟದ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಟ್ಯಾಬ್ಲೆಟ್ ಹಾಕೋಬೇಕು, ಟ್ಯಾಬ್ಲೆಟ್ ಹಾಕೊಂಡು ಸ್ನಾನಗೆನ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು, ಟೆನ್ಷನ್ ಟೆನ್ಷನ್ ಟೆನ್ಷನ್ ಮೇಲೆ ಮತ್ತೆ ಕೆಲಸ ಮಾಡಬೇಕು. ಈ ಮನುಷ್ಯ ಯಂತ್ರ ಆಗ್ಬಿಟ್ಟನ,
1: ಯಂತ್ರ ಅಂದಲ್ಲ ನೀನು ನೋಡು. ಯಂತ್ರ ಅಂದ ಕೂಡಲೇ ನನಗೊಂದು ನೆನಪಾಯ್ತು, ಏನಂತ ಹೇಳಿದ್ರೆ ಇವತ್ತು ಅಂದ್ರೆ ಮೇ 11 ಏನದಲ್ಲ, ಇವತ್ತು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡ್ಲಿಕ್ಕತ್ತಾರ. ಏನಂದ್ರೆ 1998 ರಾಜಸ್ಥಾನದ ಪೋಖ್ರಾನ್ ಒಳಗ ನಡೆದಂತಹ ಯಶಸ್ವಿ ಪರಮಾಣು ಪರೀಕ್ಷೆಗಳ ನೆನಪಿಗಾಗಿ ಈ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಗುರುತಿಸೋದಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ ನೋಡಪ್ಪ.
0: ಮೊದಲ ನಮ್ದು ಅಣು ವಿದ್ಯುತ್ ಸ್ಥಾವರದಲ್ಲಿ ಸ್ಥಾವರವನ್ನು ಅಲ್ಲಿ ಪ್ರಾರಂಭ ಮಾಡ್ತಾರ ಪೋಖ್ರಾನ್ ಅಲ್ಲಿ. ನಮ್ದು ಏನೋ ಇದೆಯಲ್ಲ ಪೋಖ್ರಾನ್ ಅಲ್ಲಿ ಅಣು ವಿದ್ಯುತ್, ಅಲ್ಲೇ ನಮ್ದು ಮೊದಲ ಒಂದು ಅಣು ಬಾಂಬು ಪ್ರಾರಂಭ,
1: ಪರಮಾಣು ಬಾಂಬ್ಗಳನ್ನು ಯಶಸ್ವಿಯಾಗಿ
0: ಪರೀಕ್ಷೆ ಮಾಡಿರತಕ್ಕಂಥದ್ದು.
1: ಈ ಪರೀಕ್ಷೆ ನಂತರ ಏನಾಗ್ತದೆ ಬಸಣ್ಣ, ಭಾರತ ಅಧಿಕೃತವಾಗಿ ಪರಮಾಣು ಶಕ್ತಿದ ಹೊಂದಿದ ದೇಶಗಳ
0: ಸೇರ್ತದ.
1: ಇದು ರಕ್ಷಣಾ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಭಾರತದ ತಾಂತ್ರಿಕ ಪ್ರಗತಿಯ ಸಂಕೇತ.
0: ನಮ್ಮ ಜಗತ್ತಿನ ಎಲ್ಲ ರಾಷ್ಟ್ರಗಳು ತಮ್ಮದೇ ಆದಂತ ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡದ. ಪರಮಾಣು ಕ್ಷೇತ್ರದಲ್ಲಿ ದೊಡ್ಡ ಒಂದು, ನಾವು ನಮ್ಮ ದೇಶದಲ್ಲಿ ಇಷ್ಟು ಬಾಂಬ್ಗಳು ಅದಾವಪ್ಪ ಪರಮಾಣು ಬಾಂಬ್ ಅಂತಂದ್ರೆ ಅದು ಒಂದು ಒಂದು ಗೌರವದ ಸಂಕೇತ ವಿಷಯ ಆಗ್ಬಿಟ್ಟದ. ಅಮೆರಿಕದಲ್ಲಿ ಅಷ್ಟು ಪರಮಾಣು ಬಾಂಬ್ಗಳು ಅದಾವ ಅಂದ್ರೆ ಜಗತ್ತಿನ ಎಲ್ಲ ದೇಶಗಳು ಎದುರುತ್ತವ. ನಮ್ಮಲ್ಲಿ ಒಂದು ಬಾಂಬ್ ಇದೆ, ನಮ್ಮಲ್ಲಿ ಒಂದು 10 ಬಾಂಬ್ ಇದಾವ ಅಂತಂದ್ರೆ ಏ ಆ ದೇಶ ತುಂಬಾ ಸದೃಢವಾದ ದೇಶ, ತುಂಬಾ ಸ್ಟ್ರಾಂಗ್ ದೇಶ ಅಂತ ಹೇಳಿ ಭಯ ಪಡ್ತಾವ. ಈ ಇದರಲ್ಲಿನೇ ನಮ್ಮ ಜಗತ್ತು ಬೆಳೆಯಕತ್ತದ. ಈಗ ನೋಡಿ ಯುದ್ಧಗಳು ನಡೆದವ, ಯುದ್ಧದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಂದು ಪರಮಾಣು ಬಾಂಬ್ ಎಸೆದ್ಬಿಟ್ರೆ ಕತೆ ಮುಗೀತು, ಆ ದೇಶದ ಸರ್ವ ನಾಶನ ಆಗ್ಬಿಡ್ತದೆ. ಅದಕ್ಕೆ ಯಾರೋ ಹೇಳ್ತಾ ಇದ್ರು ನಮ್ಮ ಅಮೇರಿಕಾ ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಎಷ್ಟು ಪರಮಾಣು ಬಾಂಬ್ಗಳು ಅದಾವ ಅಂದ್ರೆ ಜಗತ್ತನ್ನು 10 ಸಲ ಸುಟ್ಟು ಬೂದಿ ಮಾಡಬಾರ್ದಂತ, ಅಷ್ಟು ಪರಮಾಣು ಬಾಂಬ್ಗಳು ಸಂಗ್ರಹ ಮಾಡಿ ಇಟ್ಕೊಂಡಾರಂತ. ಏನು ಅನಾಹುತ
1: ಬಸಣ್ಣ,
0: ಬಹಳ ಭಯ ಬರ್ತದೆ ಇವೆಲ್ಲ ನೆನಪು. ಯಾವ ಜೀವರಾಶಿ ಒಂದು 1000 ವರ್ಷಗಳ ಆದ್ರೂ ಕೂಡ ಒಂದು ಹುಲ್ಲು ಕೂಡ ಹುಟ್ಟಕಾಗಲ್ಲಂತ, ಅಷ್ಟು
1: ಶಕ್ತಿಯುತ ಬಾಂಬ್ಗಳು. ಈಗ ನೋಡು 2026 ಒಂದು ಏನು ಥೀಮು ಏನು ಅಂತ ಹೇಳಿದ್ರೆ ಹೊಸ ಯಂತ್ರ, ಹೊಸ ತಂತ್ರಜ್ಞಾನ, ಸಂಶೋಧನೆ ಮತ್ತು ವೇಗವರ್ಧನೆಯನ್ನು ಮುನ್ನಡೆಸಲು ಯುಗಾಂತರ ಅನ್ನುವಂಥ ಒಂದು ಥೀಮನ್ನು ಈ ಸಲದ
0: ಪ್ರತಿ ವರ್ಷ ಒಂದು ಧ್ಯೇಯವಾಗಿ ಇಟ್ಕೊಂಡಿರ್ತಾರೆ.
1: ಧ್ಯೇಯವಾಕ್ಯ
0: ಮೇಲೇ ಒಂದು ದಿನಾಚರಣೆ ಆಚರಣೆ ಮಾಡ್ತಾರೆ. ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಇವರೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳೇ ನಾವೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ
1: ಒಂದು ವಿಷಯದ ಮೇಲೆ ನಾವು ವರ್ಕ್ ಮಾಡಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಧ್ಯೇಯ ವಾಕ್ಯವನ್ನ ನಿಗದಿ ಮಾಡ್ತಾರೆ ಅನ್ನುವಂಥದ್ದು. ಈಗ ನೋಡು ಬಸಣ್ಣ, ಏನೇ ಅವಘಡಗಳು ಆದಾಗ ಈ ನಮ್ಮ ನರ್ಸ್ಗಳ ಒಂದು ಕಾರ್ಯ ಎಷ್ಟು ಮುಖ್ಯ ಅಂತ ಹೇಳ್ತೀವಿ ಬಸಣ್ಣ.
0: ರಮ, ನನಗೆ ಬಹಳ ನರ್ಸ್ ಅಂದ್ರೆ ದಾದಿಯರು, ಹೌದಲ್ಲ? ದಾದಿಯರ ಕೆಲಸ ಏನಿದೆಯಲ್ಲ ಅಷ್ಟು ತುಂಬ ಅತ್ಯಂತ ಅದ್ಭುತವಾದಂಥ ಒಂದು ಕಾಯಕ ಅದು. ನಾವು ಸೇವೆ ಅನ್ನುವಂಥ ಮಾತು ಬರ್ತದಲ್ಲ, ಸೇವೆಯ ಹೆಸರು ಮತ್ತೊಂದು ಹೆಸರೇ ದಾದಿಯರು ಅಂದ್ರೆ ನರ್ಸ್ಗಳು. ನೋಡ್ರಿ ಎಂತೆಂಥ ಪೇಷೆಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೋ ಅವರು, ಕ್ಯಾನ್ಸರ್ ಆದವರಿಗೆ, ಕೈಕಾಲು ಮುರಿದವರಿಗೆ, ಎಂಥ ರೋಗಗಳು ಆಗಿರ್ತಾವ.

0: ಸಿಡುಬು ರೋಗಗಳಾಗಿರ್ತಾವ, ಏನೆಲ್ಲ ಆಗಿರ್ತದ
1: ಅಂದ್ರೆ
0: ಎಲ್ಲವನ್ನು ತೊಳೆದು
1: ನಾವು ನೋಡು
0: ರೋಗಿಗಳನ್ನು ಉಪಚರಿಸುವ ಕೆಲಸ ಮಾಡ್ತಾರಂದ್ರೆ ಅವರಲ್ಲಿ ಸೇವಾ ಮನೋಭಾವನೆ
1: ಹೇಗಿರ್ಬೋದು,
0: ಆ ಸೇವೆ ಮನೋಭಾವನೆಯನ್ನು ಬೆಳೆಸ್ಕೊಳ್ಳತಕ್ಕಂತ ಒಂದು ಮನಸ್ಥಿತಿ ಇದೆಯಲ್ಲ ರಮ್ಮ, ನಿಜವಾಗ್ಲೂ ಅವ್ರಿಗೆ ನಾವು ಸೆಲ್ಯೂಟ್ ಕೊಡಬೇಕು. ಯಾಕಂದ್ರೆ ನಾನು ಒಂದು ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ ಕುಟುಂಬದವರು ಆ ಪೇಷಂಟ್ ಮುಟ್ತಾ ಇಲ್ಲ, ಪೇಷಂಟ್ನೇ ಮುಟ್ತಾ ಇಲ್ಲ, ಅವರು ತಮ್ಮ ಹೇಸ್ಕೊಳಕತ್ತಾರ, ದೂರ ದೂರ
1: ಕುಂದ್ರಕತ್ತಾರೆ,
0: ಮನೆಯವರೇಡಿಲ್ಲ. ಆದರೆ ದಾದಿಯರು ನರ್ಸ್ಗಳು ಬಂದು ಬೇಗ ಬಂದು ಆತನಿಗೆ ಸಲಹೆ ಹಾಕಿ ಟ್ರೀಟ್ಮೆಂಟ್ ಕೊಟ್ಟು ತೊಳೆದು ಆತನಿಗೆ ಎಲ್ಲ ಕ್ಲೀನ್ ಮಾಡಿ ಅವರೇ ಸ್ನಾನ ಮಾಡಿ ಮಾಡಿಸಿ ಎಲ್ಲ ಸೇವೆ ಮಾಡಿ ಆತನ್ನು ಶಿಫ್ಟ್ ಮಾಡಿದ್ರು. ತಂದೆ ತಾಯಿಗಳನ್ನು ನಾವೇ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಈ ನರ್ಸ್ಗಳು ಇಂಥ ಕೆಲಸ ಮಾಡ್ತಾರಂದ್ರೆ ಅವ್ರ ಸೇವಾ ಅನುಭವ ಹೆಂಗಿರ್ಬೋದು ಬಹಳ ನನಗೆ ಅವಾಗ ಬಹಳ ನೆನಪು ಬಂತು ನೋಡಮ್ಮ. ನಿಜವಾಗ್ಲೂ
1: ಈಗ ಅಂದ್ರೆ ಯಾವುದೇ ಒಂದು ಅವಾಂತರಗಳು ಆದಾಗ ಹಾಸ್ಪಿಟಲೈಸ್ ಆ ವ್ಯಕ್ತಿ ಪೇಷಂಟ್ ಆದಂದ್ರೆ ತಕ್ಷಣ ಫಸ್ಟ್ ಏಡ್ ಮಾಡೋರೇ ಫಸ್ಟ್ ಏಡ್ ಅವರೇ ಮಾಡ್ತಾರೆ. ಆಮೇಲೆ ಡಾಕ್ಟ್ರು ಇದನ್ನ ಏನೇನು ತೊಂದರೆ ಆಗ್ಯದ, ಇದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅವೆಲ್ಲ ನಿರ್ಧಾರಗಳನ್ನ ಆಮೇಲೆ ಮಾಡ್ತಾರೆ. ಮೊದಲು ಫಸ್ಟ್ ಏಡ್ ಶುರು ಮಾಡೋರು ಅವರೇ ಆಗಿರ್ತಾರೆ. ಈ ವರ್ಷದ ಒಂದು ಧ್ಯೇಯ ವಾಕ್ಯ ಏನು ಅಂತ ಹೇಳಿದ್ರೆ, ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವಗಳನ್ನು ಉಳಿಸ್ತಾರೆ ಅನ್ನುವಂತ ಒಂದು ಧ್ಯೇಯ ವಾಕ್ಯ ಅದ ನೋಡ ಬಸಣ್ಣ.
0: ಸಶಕ್ತ ದಾದಿಯರು ಜೀವಗಳನ್ನು ಉಳಿಸ್ತಾರೆ. ನಿಜವಾಗಲೂ ರಮ ಡಾಕ್ಟ್ರು ಏನು ಟ್ರೀಟ್ಮೆಂಟ್ ಬೇಕಂತ ಹೇಳಿ ಬರೆದು ಕೊಟ್ಟು ಹೋಗ್ತಾನ, ಆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಕೊಡೋ ಕೆಲಸ ದಾದಿಯರು, ಸಶಕ್ತ ದಾದಿಯವರು ಅಂತ ಹೇಳಿದ್ರು. ಹೌದಲ್ಲ, ದಾದಿಯವರು ಕರೆಕ್ಟಾಗಿ ಬಂದು ಈ ಟೈಮ್ಗೆ ಇದಕ್ಕೆ ತಗೋ, ಈ ಟೈಮ್ಗೆ ಇದಕ್ಕೆ ತಗೋ ಅಂತೇಳಿ ಈ ಪೇಷಂಟ್ಗೆ ಮನಸ್ಥೈರ್ಯವನ್ನು ತುಂಬುವಂಥದ್ದು, ಧೈರ್ಯವನ್ನು ತುಂಬುವಂಥದ್ದು, ಏ ಏನಾಗಲ್ಲ ಬಿಡು ನೀನು ಇದು ತಗೋ ನೀನು ಆರಾಮಾಗ್ತದೆ ಅನ್ನುವಂಥ ಕೆಲಸವನ್ನು ಮಾಡ್ತಾರಲ್ಲ ಯಾ ದಾದಿಯವರು, ಅವರು ಈ ಕೆಲಸ ಮಾಡಿದ ತಕ್ಷಣ ಆ ರೋಗಿ ಬೇಗ ಗುಣಮುಖ ಆಗ್ತಾರೆ.
1: ಯಾಕಂತ ಹೇಳಿದ್ರೆ ಪೇಷಂಟ್ನ ಮನೋಭಾವನೆ ಹೆಂಗಿರ್ತದೆ ಅಂತ ಹೇಳಿದ್ರೆ, ಮನೆಯವರು ಹೇಳಿದ್ರೆ ಆಗಲ್ಲ, ನಮ್ಮ ಮಕ್ಕಳಿಗೆ ಟೀಚರ್ ಹೇಳಿದ್ರೆ ಹೆಂಗೆ ಅವು ಪಾಲನೆ ಮಾಡ್ತಾವಲ್ಲ, ಅದನ್ನೇ ಅದೇ ರೂಟಲ್ಲಿ ಹೋಗ್ತಾವಲ್ಲ. ಹಂಗೆ ಪೇಷಂಟ್ ಆದವರ ಮನೋಭಾವನೆ ಹೆಂಗಿರ್ತದೆ ಅಂದ್ರೆ, ಒಬ್ಬರು ಡಾಕ್ಟರ್ ಇರ್ಬೋದು ಅಥವಾ ಒಬ್ಬರು ನರ್ಸ್ ಇರ್ಬೋದು, ಅವ್ರು ಹೇಳಿದಾಗ ಆ ಪೇಷಂಟ್ಗೆ ಬಹಳ ತಲೆಯೊಳಗೆ ಕೂಡುತ್ತದೆ. ನೀನು ಬೇಗ ಗುಣಮುಖ ಆಗ್ಬೇಕಾದ್ರೆ ಈ ತರ ಫಾಲೋ ಅಪ್ ಮಾಡಪ್ಪ ಅಂತ ಹೇಳಿದ್ರೆ ಅದು ಬೇಗ ಅವರು ಅದನ್ನ ಫಾಲೋ ಅಪ್ ಮಾಡ್ತಾರೆ. ಆಮೇಲೆ ಒಂದು ಪೇಷಂಟು ಅಡ್ಮಿಟ್ ಆದ್ರು ಅಂತ ಹೇಳಿದ್ರೆ, ಅವ್ರು ಇಷ್ಟು ಅಕ್ಯುರಸಿ ಇರ್ತದೆ ಅವ್ರು ಟೈಮ್ ಟೈಮ್ ಅಂತ ಹೇಳಿದ್ರೆ, ಆ ಟೈಮಿಗೆ ಕರೆಕ್ಟ್ ಆಗಿ ಅವರು ಏನು ಮೆಡಿಸಿನ್ ಕೊಡಬೇಕು, ಏನು ಇಂಜೆಕ್ಷನ್ ಕೊಡಬೇಕು, ಇವೆಲ್ಲವನ್ನು ಫಾಲೋ ಅಪ್ ಮಾಡ್ತಾರೆ ಒಂದು ಪೇಷಂಟ್ ಅನ್ನ ಅಂತ ಹೇಳಿ. ಅದಕ್ಕೆ ನಾವ್ ಇಲ್ಲರಿ ಮೆಡಿಸಿನ್ ಮನೆಯೊಳಗೆ ತಗೋತೀವಿ, ನೀವು ಹೇಳಿದ ಟೈಮ್ಗೆ ತಗೊಳ್ತೀವಿ ಅಂದ್ರೆ ಅವ್ರು ಕೇಳಲ್ಲ. ಯಾಕಂದ್ರೆ ನಿಮ್ಮ ಇದು ಬಹಳ ಸಿವಿಯರ್ ಅದ, ಹಂಗಾಗಿ ಈ ಟ್ರೀಟ್ಮೆಂಟ್ ನ ಇಲ್ಲೇ ತಗೊಳ್ಳಿ, ನಾವಾದ್ರೆ ಕರೆಕ್ಟ್ ಟೈಮ್ ಪಾಲನೆ ಮಾಡ್ತೀವಿ ಅನ್ನುವಂತ ಒಂದು ಮಾರ್ಗದರ್ಶನವನ್ನ ಯಾವುದೇ ಪೇಷಂಟ್ ಒಂದು ಬಹಳ ಸೀರಿಯಸ್ ಆಗಿದ್ದಾಗ ಅವರು ಇದನ್ನ ಹೇಳ್ತಾರೆ.
0: ಹಂಗೆ ನೋಡು, ಪೇಷಂಟ್ಗಳು ಏನ್ ಮಾಡ್ತಾರೆ ಗೊತ್ತಾ, ಡಾಕ್ಟರ್ ನೇರವಾಗಿ ಕೇಳಕ್ ಆಗಲ್ಲ ಅಂತ ಇವರು ದಾದಿಯರನ್ನ ಕೇಳ್ತಾರೆ, ಡಾಕ್ಟರ್ ಏನಾದ್ರು ಏನ್ ಹೇಳ್ತಾರ, ಏನ ಆಗತ್ತದ ಮುಂದೆ, ನಾನು ಆರಾಮಾಗ್ತೇನೆ ಇಲ್ಲ ನನಗೇನು ಮತ್ತೆ ಏನಾದರೂ ಅಂದ್ರೆ, ಡಾಕ್ಟರ್ ಜೊತೆ ಮುಕ್ತವಾಗಿ ಹಂಚ್ಕೊಂಡ್ರೆ ಡಾಕ್ಟರ್ ಬೆಳೀತಾರೆ ಅಂತ ಹೇಳಿ ಆತ್ಮೀಯತೆಯಿಂದ ಈ ನರ್ಸ್ಗಳ ಜೊತೆ ತುಂಬಾ ಆತ್ಮೀಯತೆ ಇರ್ತದೆ ಅವರಿಗೆ. ನರ್ಸ್ಗಳು ಖುಷಿಯಿಂದ ನಕ್ಕಂತ, ಏನಾಗಲ್ಲ ಬಿಡಪ್ಪ ನಿನಗೆ ಆರಾಮಾಗ್ತದ, ಆಗಲ್ಲ ಏನು ಇಲ್ಲಮ್ಮ ನಿನಗೆ ಡಾಕ್ಟರ್ ಹೇಳ್ಯಾರ ಆರಾಮಾಗ್ತದ ಅಂತ ಹೇಳ್ಬಿಟ್ರ ಅಂತ ಅಂದ್ರೆ ಸಾಕು ಇವ್ರು ಆರಾಮಾಗ್ಬಿಡ್ತಾರೆ.
1: ಹೆಂಗಿರ್ತದೆ ಮನುಷ್ಯನ ಸ್ವಭಾವ ಹೆಂಗಂದ್ರೆ, ಒಂದು ಮನಸ್ಸು
0: ಓಡ್ತಿರ್ತದ ಅಂದ್ರೆ, ದಾದಿಯರು ಯಾವಾಗಲೂ ಪೇಷಂಟ್ಗಳ ಜೊತೆ ತುಂಬಾ ಅನ್ಯೋನ್ಯತೆಯಿಂದ ಇರ್ತಾರೆ. ಇವ್ರು ಚೆನ್ನಾಗಿದ್ರೆ ಪೇಷಂಟ್ಗಳು ಬೇಗ ಗುಣಮುಖರಾಗ್ತಾರೆ ಅನ್ನೋದು. ಹಂಗಾಗಿ ದಾದಿಯರು ನರ್ಸ್ಗಳ ಬಗ್ಗೆ ನಾವು ತುಂಬಾನೇ ಗೌರವದಿಂದ ಅವ್ರಿಗೆ ನಾವು ಸಲ್ಯೂಟ್ ಕೊಡ್ಬೇಕು. ಯಾವತ್ತು ಅವರ ಸೇವೆ ಗೌರವ
1: ಕಾರ್ಯವೈಖರಿಗೆ ನಾವು ಒಂದು ಸಲ್ಯೂಟ್ ಅನ್ನು ಹೊಡೆಯಬೇಕು. ಮತ್ತೆ ಆರೋಗ್ಯ ರಕ್ಷಣೆ ಒಳಗ ದಾದಿಯರ ಸಮರ್ಪಣೆ, ಸಹಾನುಭೂತಿ ಮತ್ತು ಜೀವ ಉಳಿಸುವ ಪಾತ್ರ ಏನದಲ್ಲ, ಅದು ಬಹಳ ದೊಡ್ಡದು ಅಂತ ನಾವು ಹೇಳ್ಬೋದು.
0: ಜೊತೆಗೆ ದಾದಿಯರೇ ದಿನಾಚರಣೆ ಸಂದರ್ಭದಲ್ಲಿ ಮತ್ತೊಂದು ನೆನಪು ಬರ್ತದ, ಕುಟುಂಬ ದಿನಾಚರಣೆ ಐತಿ, ಅಂತಾರಾಷ್ಟ್ರೀಯ ಕುಟುಂಬಗಳ ದಿನಾಚರಣೆ
1: ಮೇ 15. ವಿಶ್ವಸಂಸ್ಥೆಯು ಕುಟುಂಬಗಳ ಪ್ರಾಮುಖ್ಯತೆ, ಕುಟುಂಬದ ಮೇಲಿನ ಸಮಸ್ಯೆಗಳು ಮತ್ತು ಪ್ರಪಂಚದಾದ್ಯಂತ ಕುಟುಂಬಗಳ ಮೇಲೆ ಪರಿಣಾಮ ಬೀರುವ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾ ಪ್ರಕ್ರಿಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಘೋಷಣೆಯನ್ನು ಮಾಡಿತು. ಕುಟುಂಬದ ರಚನೆ, ಆರೋಗ್ಯ, ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹದ್ದು ಈ ಕುಟುಂಬ ದಿನಾಚರಣೆಯ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ಬಹುದು. ನೋಡಪ್ಪ,
0: ಕುಟುಂಬ ಒಂದು ಆಸ್ಪತ್ರೆ ಅಂದ್ರೆ ಒಂದು ಕುಟುಂಬ, ಅಲ್ಲಿ ಡಾಕ್ಟರ್ಗಳು ಇರ್ತಾರೆ, ನರ್ಸ್ಗಳು ಇರ್ತಾರೆ, ಪೇಷಂಟ್ಗಳು ಇರ್ತಾರೆ, ಮತ್ತೆ ಎಲ್ಲ ಸೇವೆ ಅವನೊಂದು ಕುಟುಂಬ ಆಗ್ತದೆ. ಈಗ ಈ ಕುಟುಂಬ ಬೇರೆ, ಸಾಮಾಜಿಕ ಕುಟುಂಬ. ಈಗ ನಮ್ಮ ಮನೆ
1: ಮಕ್ಕಳು, ಅಜ್ಜ ತಾತ, ಅತ್ತೆ ಮಾವ, ಚಿಕ್ಕಪ್ಪ,

0: ತಂದೆ
1: ತಂಗಿ ಏನಿರ್ತಾಳಲ್ಲ ಆಕೆ ಸೋದರತ್ತೆ.
0: ಸೋದರತ್ತೆ
1: ಈ ಸಂಬಂಧ. ಆಮೇಲೆ ನಮ್ಮ ತಾಯಿಯ ಅಣ್ಣ ತಮ್ಮ ಅಂದ್ರೆ ಏನಿರ್ತಾರಲ್ಲ ಅವರು ಸೋದರ ಮಾವ.
0: ಅಲ್ಲ ಮಾರಮ್ಮ, ನೀನು ನಾನು ಬೆಂಗಳೂರಿಗೆ ಹೋಗಿದ್ದೆ, ನಾವೆಲ್ಲ ಹೋಗಿದ್ವಿ, ನನಗೆಲ್ಲ ಕುಟುಂಬದವರು ಹೋಗಿದ್ದೆ, ದೊಡ್ಡ ಕುಟುಂಬ ಮಾತಾಡ್ಸಕ್ಕೆ ಹೋಗಿದ್ದೆ. ಆ ಹುಡುಗರು ನನಗೆ ಚಿಕ್ಕಪ್ಪ ಅನ್ನೋದು ಬಿಟ್ಟು ಅಂಕಲ್ಲು ಅಂಕಲ್ ಅಂತಿದ್ರು. ಇನ್ನೊಬ್ಬ ಹುಡುಗ ನನಗೆ ಅಣ್ಣ ಅನ್ನೋ ಬದಲು ಅಂಕಲ್ ಅನ್ನಕತ್ತಿದ್ರು. ಅಂದರೆ ಅಂಕಲ್ ಅನ್ನೋ ಶಬ್ದ ಎಲ್ಲರಿಗೂ ಬಳಸಿಬಿಡ್ತಾರೆ.
1: ನಾನು ಏನು ಹೇಳಿಕತ್ತೀನಿ, ಸೋದರ ಮಾವ ಗೊತ್ತಿಲ್ಲ, ಸೋದರ ಬದಿಗೆ
0: ಹೋಗ್ಬಿಟ್ಟವ ಅಂಕಲ್ಲು ಅಂಟಿ ಇವೆರಡು ಶಬ್ದಗಳು ಎಲ್ಲರಿಗೂ ಬಳಸಿಬಿಡ್ತಾರೆ. ಅಂದರೆ ಈ ಸಂಬಂಧಗಳ ಬಗ್ಗೆ ಗೊತ್ತಿನೇ ಇಲ್ಲ ಅವ್ರಿಗೆ.
1: ಆಮೇಲೆ ನಮಗೆ ಆ ಒಂದು ಸಂಬಂಧದ ನಮ್ಮ ಏನು ವರ್ಡ್ಗಳವ, ಸೋದರತ್ತೆ, ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅದರಿಂದ ಕರೆದಾಗ ಆಗುವಂತ ಅನುಭವ ಏನಿದೆಯಲ್ಲ, ಇದು ನೀ ಸುಮ್ಮನೆ ಅಂಕಲ್ ಅಥವಾ ಆಂಟಿ ಅಂತ ಅಂದಾಗ ಆಗಲ್ಲಪ್ಪ.
0: ಆಗಲ್ಲ ಆಗಲ್ಲ, ಕುಟುಂಬದ ಒಂದು ಇದೇನ ಕಳೆದು ಹೋಗ್ಬಿಟ್ಟದ್ರ ನೋಡಮ್ಮ. ಕುಟುಂಬದಲ್ಲಿ ವಿಷಯ ಬಂದಾಗ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಬಗ್ಗೆ ಮಾತಾಡ್ತಿದ್ವಿ ನಾವು. ಈಗ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ ಅಷ್ಟೇ ಕುಟುಂಬ ಆಗಿಬಿಟ್ಟದ. ಗಂಡ ಹೆಂಡತಿ ಒಂದು ಮಗ
1: ಮಕ್ಕಳು ಒಟ್ಟಿಗೆ ಇದ್ರೆ ಇದು ಕೂಡು ಕುಟುಂಬ ಅನ್ನಂಗಾಗ್ಯದಪ್ಪ. ಈಗ
0: ನಾವು ಅವ್ಯಕ್ತ ಕುಟುಂಬದಲ್ಲಿ ಯೋಚನೆ ಮಾಡುವಾಗ ಎಷ್ಟು.
1: ಈಗ ನಮ್ಮ ಮನೆಯೊಳಗೆ ಹೇಳಲೆ ಬಸವಣ್ಣ, ನಮ್ಮ ಅತ್ತೆ ಇರ್ತಿದ್ಲು, ನಮ್ಮ ಮಾವ ಇರ್ತಿದ್ದ, ನಮ್ ದೊಡ್ಡಪ್ಪ ಇರ್ತಿದ್ದ, ಚಿಕ್ಕಪ್ಪ ಇರ್ತಿದ್ದ ಮನೆಯೊಳಗೆ ಮನೆಯೊಳಗೆ. ಮತ್ತೆ ನಮ್ಮ ಅಣ್ಣ ತಮ್ಮಂದ್ರೆ ಇರ್ತಿದ್ರು, ನಮ್ಮ ಅಕ್ಕ ತಂಗಿಯಂದ್ರೆ ಇರ್ತಿದ್ರು, ತಂದೆ ತಾಯಿ ಇರ್ತಿದ್ರು. ಇದು ಎಷ್ಟು ದೊಡ್ಡದಾಯ್ತು ಕುಟುಂಬ. ನಾವೇ ಎಲ್ಲರೂ ಸೇರಿದ್ರೆ 20-30 ಜನ ಮಕ್ಕಳು, ಅಜ್ಜ ತಾತ ಇವರೆಲ್ಲರೂ ಸೇರಿದ್ರೆ 20-30 ಜನ ಆಗ್ತಿದ್ವಿ. ಅವಾಗ ಮನೆ ಜನ ಇವ್ರು ಮನೆ ಮಂದಿ, ಮತ್ತೆ ಯಾರು ಗೆಸ್ಟ್
0: ಅಲ್ಲ.
1: ಈಗ ಮನೆ ಮಂದಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಗು ಮೂರು ಒಟ್ಟಿಗೆ ಇರೋದೇ ಒಂದು
0: ದೊಡ್ಡ
1: ಕತೆ. ಯಾಕಂತ ಹೇಳಿದ್ರೆ ಗಂಡ ಜಾಬ್ ಮಾಡ್ತಿರ್ತಾನೆ, ಅವನೊಂದಿರೋಲ್ಲಿರ್ತಾರೆ, ಹೆಂಡತಿ ಜಾಬ್ ಮಾಡ್ತಿರ್ತಾರೆ, ಆಕೆ ಒಂದು ಊರೊಳಗೆ ಇರ್ತಾಳೆ, ಮಕ್ಕಳು ಕೈಗೆ ಬಂದ್ಮೇಲೆ ಅವರು ಜಾಬ್ ಮಾಡ್ತಿರ್ತಾರೆ, ಅವರು
0: ಇರ್ತಾರೆ,
1: ಎಲ್ಲರೂ ಒಂದೊಂದು ಊರು.
0: ಈಗ ಮಕ್ಕಳು ಜಾಬ್ ಆಯಿತು, ಅವ್ರ ಪಾಡಿಗೆ ಅವ್ರಿಗೆ ಹೋಗ್ಬಿಟ್ರು. ಇಲ್ಲಿ ತಂದೆ ತಾಯಿಗಳು ಮಾತ್ರ ಎಲ್ಲಿ ಮುದಿಯವರು ಮನೆಯಲ್ಲಿರ್ತಾರೆ. ಅವರಿಗೆ ಎಲ್ಲೋ ಇಂದ ಅಮೆರಿಕದಲ್ಲೋ ಮತ್ತೊಂದು ದೇಶದಲ್ಲಿ ಮಕ್ಕಳು ಹೋಗಿರ್ತಾರೆ. ಇವರಿಬ್ಬರು ತಂದೆ ತಾಯಿಗಳು ಎರಡೇ ಜೀವಗಳು.
1: ಅದರಲ್ಲಿ ಒಬ್ಬರು ಮುಂದೆ ಹೋಗೋರು ಹಿಂದೆ ಹೋಗೋದು ಅದಂತೂ ಇದ್ದಿದ್ದೆ ಸಹಜ, ಅದೇನಲ್ಲ. ಮತ್ತೆ ಲಾಸ್ಟಿಗೆ ಒಬ್ಬರೇ
0: ಒಬ್ಬರೇ ಒಬ್ಬರೇ,
1: ಅದು ಹೆಂಗೆ ಜೀವನ.
0: ಅದಕ್ಕೆ ಬರುವಾಗ ಒಂಟಿ ಹೋಗುವಾಗ ಒಂಟಿ ಅನ್ನೋದು. ಬಟ್ ಸಮಾಜ ಹಂಗಿಲ್ಲ ರಮ, ಮನುಷ್ಯ ಎಲ್ಲರೂ ಕೂಡಿ ಬಾಳುವಂಥ ಒಂದು ಅನನ್ಯತೆ ಮನುಷ್ಯನ ಜೀವಿಯಲ್ಲಿ ಮಾತ್ರ ಇದೆ. ಎಲ್ಲ ಪ್ರಾಣಿಗಳೆಲ್ಲ ಕೂಡಿ ಬಾಳ್ತಾವೆ, ಪಕ್ಷಿಗಳು ಕೂಡಿ ಬಾಳ್ತಾವೆ ನೋಡ್ರಿ. ಪ್ರಾಣಿಗಳು ಪಕ್ಷಿಗಳು ಏನು ಬೇರೆ ಬೇರೆ ಇರ್ತಾವೆ, ಜೊತೆ ಜೊತೆಗೆ ಇರ್ತಾವೆ ಅವು. ಪಕ್ಷಿಗಳು ಜೊತೆ ಜೊತೆಗೆ ಇರ್ತಾವೆ, ಮನುಷ್ಯನು ಕೂಡ ಹಂಗೆ. ಆದ್ರೆ ಒಬ್ಬಂಟಿ ಆಗೇನಂದ್ರೆ ಅವನು ಹುಚ್ಚನನ್ನಾಗಿರ್ಬೇಕು ಇಲ್ಲ ಜೀವರನ್ನಾಗಿರ್ಬೇಕು. ಒಬ್ಬ ಹುಚ್ಚ ಒಬ್ಬಂಟಿ ಆಗ್ಲಿಕ್ಕೆ ಸಾಧ್ಯ.
1: ಅಂದ್ರೆ ನೀನ್ ಏನ್ ಹೇಳಿಕತ್ತಿದ್ರೆ ಈ ಸಮಾಜ ಬಿಟ್ಟು ಒಂಟಿಯಾಗಿ ಮನುಷ್ಯ
0: ಇರ್ಲಿಕ್ಕೆ ಆಗಲ್ಲ, ಸಾಧ್ಯನಿಲ್ಲ. ಅದಕ್ಕೆ ಅಂದ್ರೆ ಅಷ್ಟು ದೈವ ಅಧ್ಯಾತ್ಮದಲ್ಲಿ
1: ಪೀಕಲ್
0: ಹೋಗಿರ್ಬೇಕು, ಎರಡಲ್ಲಿ ಒಂದಾಗಿರ್ಬೇಕು. ಎಲ್ಲರೂ ಅಲ್ಲಿ ಹೋಗಕ್ಕಾಗಲ್ಲ, ಎಲ್ಲರೂ ಉಚ್ಚರಾಗಲ್ಲ. ಆದ್ರೆ ಮನುಷ್ಯ ಸಂಘ ಜೀವಿ, ಎಲ್ಲ ಕೂಡು ಬಾಳ್ಬೇಕು ಅನ್ನೋದು. ನಾವು ಕೂಡು ಕುಟುಂಬಗಳೆಲ್ಲ ನೀನ್ ಹೇಳ್ತಾ ಇದ್ರೆ ನನಗೆ
1: ಬಸಣ್ಣ, ಮನೆಯೊಳಗೆ ಒಂದು ಏನಾದ್ರು ಗಂಭೀರ ಸಮಸ್ಯೆ ಅಂತಂದ್ರೆ ಅಲ್ಲಿ ನಮ್ಮೊಟ್ಟಿಗೆ ಎಲ್ಲ ಇರ್ತಿದ್ರ ಜೊತೆ ಜೊತೆಗೆ ಎಲ್ಲರೂ. ಈಗ ಏನು ನನ್ನ ಸಂಬಂಧ ಹೇಳಿದೆ, ಇವರೆಲ್ಲ ಇದ್ದಾಗ ಈ ಒಂದು ಸಮಸ್ಯೆನ ಎದುರಿಸ್ತಾ ಇರುವಂತವ್ರಿಗೆ ಧೈರ್ಯ ತುಂಬಲಿಕ್ಕೆ ಅವರೆಲ್ಲ ಇರ್ತಾರೆ. ಈಗ ನೀನು ಎಷ್ಟೇ ಗೆಲಸ ಬಸಣ್ಣ, ಆದ್ರೆ ಏನೋ ಅಂತ ಒಂಟಿತನ ಕಾಡ್ತದೆ ನಮ್ಮ ಮನಸ್ಸು.
0: ಒಂದು ಮನೆ, ದೊಡ್ಡ ಮನೆ, ಅರಮನೆ ಕಟ್ಟಿಬಿಟ್ಟನ. ಆ ಮನೆಯಲ್ಲಿ ಗಂಡ ಹೆಂಡತಿ ಮಗ ಕೆಲಸಗಾರ ಇದ್ದಾರ, ಏನ್ ಮಾಡ್ತಿ? ಅವು ಯಾವತ್ತೂ ಒಂಟಿ ಒಂಟಿನೇ ಆಯಪ್ಪ, ಹೋಗೋದು ಬರೋದು ಹೋಗೋದು. ಆ ಕೊನೆಗೆ ಆಯಪ್ಪ ಏನಾಗ್ಬಿಟ್ಟನ ಅಂದ್ರೆ ಮೆಂಟಲ್ ಆಗ್ಬಿಟ್ಟನ. ನಾನು ಇಷ್ಟು ಗಳಿಸಿದ್ದೀನಿ, ನಾನೇನ್ ಮಾಡ್ಲೆ, ಇಷ್ಟು ಗಳಿಸಿದ್ದೀನಿ, ನಾನು ಏನ್ ಮಾಡ್ಬೇಕು? ಈ ಒಂಟಿತನ ಮನುಷ್ಯನನ್ನ ಆ ವರ್ಷ ಕೊನೆಗೆ ಏನಾಗ್ತದ? ಎಷ್ಟು ಕೋಟಿಗಳು ಗಳಿಸಿದ್ರಷ್ಟೇ, ಎಷ್ಟು ಅಂತಸ್ತು ಮಾಡಿದ್ರಷ್ಟೇ, ಎಷ್ಟು ಬಂಗಾರ ಇದ್ದರಷ್ಟೇ, ಎಷ್ಟು ಏನು ಮಾಡಿದ್ರಷ್ಟೇ. ಮನುಷ್ಯ ತಾನು ಮಾಡಿದ್ದು ಮತ್ತೊಬ್ಬರಿಗೂ ಉಪಕಾರ ಆಗಿಲ್ಲ ಅಂದರೆ, ಸಹಾಯ ಆಗಿಲ್ಲ ಅಂದರೆ, ತಾನು ಏನು ಮಾಡಿದ್ದು ಕೂಡ ಉಪಯೋಗ ಇಲ್ಲ. ಹಂಗಾಗಿ ಏನಾಗಲಿ, ನೀನು ಏನೇ ಆಗಲಿ ಸಂಘ ಜೀವಿಯಾಗಿರಬೇಕು. ನೀನು ಗಳಿಸು, ಆ ಗಳಿಸಿದ್ರಲ್ಲಿ ಒಂದು ಇಷ್ಟನ್ನು ಸಮಾಜಕ್ಕೆ ಕೊಟ್ಟು, 4 ಜನರನ್ನ ಕುಟುಂಬದವ್ರಿಗೆ ಕೊಟ್ಟು, 4 ಕುಟುಂಬನ ಕಳಿಸ್ಕೊಂಡು, ಮನೆಯೊಳಗೆ ಇಟ್ಕೊಂಡು ಸಲ್ಲಿವಿ, ಒಂದು ಅನಾಥ ಮಕ್ಕಳನ್ನು ಸ್ವಲ್ಪ ನೋಡಿಕೊಂಡಿದ್ದರೆ ಆತನಿಗಾಗ್ತಕ್ಕಂಥ ಆನಂದ ಮತ್ತೆ ಯಾವುದಕ್ಕೂ ಏನು ಹೇಳೋಕ್ಕಾಗಲ್ಲ. ಅಷ್ಟೊಂದು ಆನಂದ ಆಗ್ತದೆ.
1: ಏನಾಗ್ತದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಒಂದಷ್ಟು ದುಡ್ಡು ಬರ್ಲಿಕ್ಕೆ ಶುರುವಾಯಿತು ಅಥವಾ ಹಣವಂತ ಆಗ್ಲಿಕ್ಕೆ ಶುರು ಮಾಡಿದ್ನಂದ್ರೆ, ಆತ ಎಲ್ಲ ಸಂಬಂಧಗಳನ್ನ ಬಿಟ್ಬಿಡ್ತಾನೆ,
0: ಸ್ವಾರ್ಥ ಆಗ್ಬಿಡ್ತಾನೆ,
1: ಅವ್ರು ಯಾರನ್ನು ಹತ್ರಕ್ಕೆ ಸೇರಿಸ್ಲಿಕ್ಕೆ
0: ಹೋಗಲ್ಲ.
1: ಹಂಗಿದ್ದಾಗ ಆತನಿಗೆ ಏನೋ ಒಂದು ಆಪತ್ತು ಅಂದ್ರೆ

0: ಅವ್ರು ಹೆಂಗೆ ಬರ್ತಾರ, ಬರೋದಿಲ್ಲ. ಹಂಗಾಗಿ ಅವು ಈ ತರದ ಒಂದು ಅವಕಾಶಗಳು ಅತಗ ಸಿಕ್ಕಾಗ ಈ ಮನುಷ್ಯ ಜನ್ಮ ಬಂದದ್ ನಮ್ದು, ನಾವು ಮಾತನಾಡಬಲ್ವಿ, ಯೋಚನೆ ಮಾಡಬಲ್ವಿ, ಎಲ್ಲ ಮಾಡಬಲ್ಲವ್ರು ಅಂತ ನಾವು ಒಂದಷ್ಟು ಜನಗಳಿಗೆ ನಾವು ಸಹಾಯ ಮಾಡಬೇಕು. ಅಂತ ಸಂದರ್ಭದೊಳಗೆ ನಾವು ಮಾಡೋ ಸಹಾಯವನ್ನ ಮನುಷ್ಯರು ಅಷ್ಟೇ ಯಾರು ಹಂಗ
1: ಮರೆಯಲ್ಲ.
0: ಹಂಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ಜೀವನ ಮಾಡುವಂತ ಒಂದು ಸಂದಿಗ್ಧದೊಳಗೆ ಇಲ್ದೇ ಇರೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಇದ್ದವರಿಗೆ ಈ ತರದ ಮನೋಭಾವನೆ ಬರಬೇಕು. ನೀನೇ ಒಂದು ದೊಡ್ಡ ಅರಮನೆಯನ್ನು ಕಟ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತೀಯ? ನಿನ್ನ ಆ ಜಾಗದೊಳಗೆ ಅವ್ರು ನೂರಾರು ಕುಟುಂಬಗಳು ಬಾಳ್ಬಹುದಾದಂತ ಒಂದು ಪ್ರದೇಶದೊಳಗೆ ನೀನೇ ಒಂದು ದೊಡ್ಡ ಅರಮನೆ ಕಟ್ಕೊಂಡು ಕೂತಿ ಏನ್ ಮಾಡ್ತಿದ್ದೆ?
1: ಏನ್ ಮಾಡ್ತಿದ್ದೆ ನೋಡಮ್ಮ, ಏನಿಲ್ಲರಮ್ಮ, ಯಾವುದೇ ಸಂಬಂಧಗಳು ಏನೇ ಇರಲಿ, ಮನುಷ್ಯನಲ್ಲಿ ಮಾನವೀಯತೆ ಇರಬೇಕು, ಮನುಷ್ಯತ್ವ ಇರಬೇಕು. ಮಾನವೀಯ ಸಂಬಂಧಗಳು ಮಾರಾಟದ ವಸ್ತುಗಳಾಗಬಾರದು. ಏನೇನು ಪೀಸ್ ಕೊಟ್ಟಿದ್ರು ಆತ್ಮೀಯತೆ ಇರ್ಬೇಕು. ಏ ರಾಮ ತಗೋಮ್ಮ, ಇದು ನಮ್ಮ ಮನೆಗೆ ಅಕ್ಕಿ ಅದ ತಗೋ ಅಂತ ಕೊಟ್ಟಾಗ ನಾನು ಹೊಲದಾಗ ಒಂದು
0: ಅಕ್ಕಿ ಬೆಳೆದೀನಿ ತಗೋ ಊಟ ಮಾಡು.
1: ಅಲ್ಲಪ್ಪ, ನಿನ್ನ ಅಕ್ಕಿ ಕೊಟ್ಟು ನಾನು ಏನು ಕೊಡಬೇಕು ಅಂತ ಆಲೋಚನೆ ಮಾಡಿದೆ ಅಂದ್ರೆ ನೀನು ಆಲೋಚನೆ ನಾನು ಮತ್ತೆ ಅದು ಮತ್ತೆ ಕಮರ್ಷಿಯಲ್ ಆಗ್ಬಿಡ್ತದೆ. ನಾನು ಪ್ರೀತಿಯಿಂದ ಕೊಟ್ಟಿದ್ದನ್ನು ಮತ್ತೆ ಪ್ರೀತಿಯಿಂದಲೇ ತಗೋಬೇಕು. ಪ್ರೀತಿಯಿಂದ ಕೊಟ್ಟರೆ ಮಾತ್ರ ಅದು ಸಂಬಂಧಗಳು ಉಳಿತಾವ. ಅಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇಲ್ಲ ಅಂತಂದ್ರೆ ಯಾವ ಸಂಬಂಧ ಉಳಿಯಕ್ಕಾಗಲ್ಲ. ಹಂಗಾಗಿ ಮಾನವೀಯ ಸಂಬಂಧಗಳು
0: ಆತ್ಮೀಯತೆ
1: ಬೇಕು, ಅದಕ್ಕೆ ಮಾರಾಟದ ವಸ್ತುಗಳು ಆಗಬಾರ್ದು ಅಂತ ನಾನು ಹೇಳಕತ್ತೇನೆ
0: ನೋಡಮ್ಮ.
1: ನೋಡಮ್ಮ, ಹಿಂಗೆ ಮಾತಾಡ್ಕೊಂಡು ಕುಂತೀರಿ ನೀನು, ಏನೇನೋ ಎಲ್ಲೆಲ್ಲಿಗೆ ಹೋಗ್ತಿದ್ದೆ, ನನಗೆ ಕೆಲಸ ಆಗತ್ತದ, ಹೊಲಕ್ಕೆ ನನ್ನ ಟೈಮ್ ಆಯ್ತು, ನಾನು ಎತ್ತುಗಳು ಹಿಡ್ಕೊಂಡು ಹಿಂಗೆ ನಿಂತೀನಿ, ಅವು ಹಂಗೆ ಜಗ್ಗಕತ್ತವ.
0: ಬಿಸಿಲಾಗ ಅವನ್ನ ಎತ್ತು ನಿಂದ್ರಸೋದು ಬೇಡ, ಏನ್ ಬೇಡ, ನೀನ್ ಎತ್ ತಗೊಂಡು ನೀನು ಹೊಲಕ್ಕೆ ನೋಡಿ ಎತ್ತು ಹೊಡ್ಕೊಂಡು ಹೋಗ್ಬಾ.
1: ಬರ್ತೀನಿ.
2: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನಬೆಂಚಿ ಮತ್ತು ರಮಾಕುಲ್ಕರ್ಣಿ.
3: ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಇವರ ಧ್ವನಿಯಲ್ಲಿರುವ ವೇಣುಗೋಪಾಲ ಸೌರಭ ಇವರ ವಿರಚಿತ ಭಾವಗೀತೆ.

ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಎಚ್ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು.

ಏಸೋ ಕಾಲ ದಿಶವನ ಧ್ಯಾಸವು ನಿನಗಿಲ್ಲ ಗಶಿ ಒಳಗಾದಿ ಪರಮ ಸದ್ಗುರವಿನ ಕರುಣವೂ

ಗುರುವಿನ ಮಂತ್ರವು ಸ್ಥಿರವಾಗಿ ಪಡ್ಕೊಂಡು ನಡೆದವರಿಗೆ ಹಾದಿ, ಗುರುವಿನ ಮಂತ್ರವು ಸ್ಥಿರವಾಗಿ ಪಡ್ಕೊಂಡು ನಡೆದವರಿಗೆ ಹಾದಿ, ಗುರುವಿನ ಮಂತ್ರ

0: ಸುರಮುನಿಗಳಿಗೆ ಸುಖ ಇಲ್ಲ.
1: ಇದುವರೆಗೆ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಎಚ್ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8:45 ಹಿಂದಿಯಲ್ಲಿ, 9 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆ, ಸುನೀತಾ ಅನಂತಸ್ವಾಮಿಯವರ ಕಂಠದಲ್ಲಿ.

ಇವರ ಸ್ವರಗಳಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟ, ಬಸವರಾಜ್ ಸಮರದ್ ಹಾಗೂ ಕೆ ಸಿ ಶಿವಪ್ಪ ಅವರ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 9:30 ಕೇಳೋಣ. ಕುಷ್ಟಗಿ ತಾಲೂಕಿನ ಹಿರೇಮನ್ನಪುರ ಸಣ್ಣ ಹುಸೇನ್ ಸಾಬ್ ಕೋಳೂರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಅನುಸಂಧಾನ ಕುರಿತು ದೊಡ್ಡಾಟವನ್ನು

0: ಹೇ ರತಿಯೇ, ಲೋಕ ಕಲ್ಯಾಣಕ್ಕಾಗಿ ನಾನು ನಿನ್ನ ಪತಿಯಾದ ಮನ್ಮಥನನ್ನು ಆ ರಾಕ್ಷಸರ ಸಂಹಾರಕ್ಕಾಗಿ ಹರನ ತಪಸ್ಸನ್ನು ಕೆಲಸಲಿಕ್ಕೆ ಕಳಿಸಲೇಬೇಕಾಗಿದೆ. ಆದ್ದರಿಂದ ನೀನು ನಿನ್ನ ಗಂಡನನ್ನು ಕೂಡಿಕೊಂಡು ನಿನ್ನ ಗಂಡನ ಆಶೆಯನ್ನು ಬಿಟ್ಟು ಸುಮ್ಮನೆ ನಿನ್ನ ಮಂದಿರಕ್ಕೆ ತೆರಳು. ಮನ್ಮಥನನ್ನು ಈಗ ಹರನ ತಪಸ್ಸನ್ನು ಕೆಲಸಲು ಕಳಿಸುತ್ತೇನೆ.
1: ಎಂಥ ಕೆಟ್ಟ ಕಾರ್ಯಕ್ಕೆ ಮನಸ್ಸು ಮಾಡಿದೆ ನೀವು? ನನ್ನ ಪತಿಯಾದ ಮನ್ಮಥನ ಮೂರು ನೇತ್ರದಿಂದ ಸುಟ್ಟುಪಟ್ಟು ಮಾದರೆ
0: ಹೌದು ರತಿ.
1: ಹಾಗೆಯೇ ಮಾವನರಿ, ಇಂಥ ಕಾಮಪಾಲ ತೀರಿತೇನು?
0: ಹೌದು ರತಿ, ಲೋಕ ಕಲ್ಯಾಣಾರ್ಥವಾಗಿ ಭಕ್ತರ ಅಭಿಲಾಷೆಯನ್ನು ಪೂರೈಸುವುದಕ್ಕಾಗಿ ಭಕ್ತ ರಕ್ಷಕರೆಂಬ ಬಿರುದು ಪಡೆದ ನನಗೆ ಕೇವಲ ನನ್ನ ಮಗನ ಮೇಲೆ ಮೋಹ ಬಿಟ್ಟರೆ ಅದು ಲೋಕ ಕಲ್ಯಾಣಕ್ಕೆ ಆಗಬಾರದು. ಆದ್ದರಿಂದ
1: ಹಾಗೆಯೇ ಮಾವಯ್ಯ,
0: ಹಾಗೆ ರತಿಯೇ,
1: ಲೋಕಕ್ಕೆ ರಕ್ಷಣೆಗಾಗಿ ನನ್ನ ಪ್ರತಿಯ ಉಲನೆ ಅರಣ ನೇತ್ರಕ್ಕೆ ಸುಟ್ಟು ಹೋದರೆ ನನ್ನ ಗತಿ ಏನಾಯಿತು ಮಾವಯ್ಯ? ತಿಳಿಸು ನಿನ್ನ ಮುಂದಿನ ವಿಚಾರ.
0: ಹಾಗೆ ರತಿಯೇ, ನೀನೊಬ್ಬಳು ರತಿ ಜಗತ್ತಿನ ಜಗತ್ತಿಗೆ ಕಲ್ಯಾಣ

0: 那个推的，
1: 那个推，
0: 推的推的的，啊，阿爷，不记得不拉到门门头来着？ಈ ಈಗ ನೀವು ಹರನ ತಪಸ್ಸನ್ನು ಕೆಲಸಕ್ಕೆ ಹೋದರೆ ನನ್ನ ಮುಂದಿನ ಗತಿ ಏನು? ಆದ್ದರಿಂದ ನಾನು ನಿನ್ನೊಡನೆ ಬರುತ್ತೇನೆ, ಹೋಗೋಣ ಬಾರೈ ಪತಿದೇವ.
1: ಬಾರೈ
0: ಮದನಾ.

0: ಹೇ ಪ್ರಾಣದರ್ಶಿಯಾದ ರತಿ, ನಾನು ಲೋಕ ಕಲ್ಯಾಣಕ್ಕಾಗಿ ನನ್ನ ಪಿತನಾದ ಶ್ರೀಹರಿಯು ಹರನ ತಪವನ್ನು ಕೆಲಸಲಿಕ್ಕೆ ಕೈಲಾಸಕ್ಕೆ ಕಳಿಸುತ್ತಿರುವನು. ಆ ಹೇ ಸತಿಯೇ,
1: ಆ ಹೇ ಪ್ರಾಣಕಾಂತ,
0: ಇದೋ ನೋಡು ಇದೇ ಹೇಮಕೂಟವು, ಅಲ್ಲಿ ಕಾಣುವುದೇ ಗಣಪನ ಸಾಸ್ವಿಕಾಳಿ ಗಣಪನ ಮೂರ್ತಿಯು. ಆ ಹೇ ರತಿಯೇ,
1: ಆ ಹೇ ಪ್ರಾಣಕಾಂತ,
0: ಪಂಪಾ ಸರೋವರವು ಹೇಗೆ ಒಲಿಯುತ್ತಿರುವುದು ನೋಡು. ನೀರಿನ ತೆರೆಗಳಿಂದ ಥಳ ಥಳನೆ ಒಳಿದು ಮನ್ಮಥನನ್ನು ಬಾ ಎಂದು ಕರೆದರೆ ಲೋಕ ಕಲ್ಯಾಣಕ್ಕಾಗಿ ಹೊರಟಿರುವ ನಾನು, ನನ್ನಂತ ಒಬ್ಬ ಗಂಡನು ನಿನಗೆ ಸತ್ತರೆ ಮುಂದಿನ ಜನ್ಮದಲ್ಲಿ ಆದರೂ ಪತಿಯಾಗಿ ಹುಟ್ಟಿ ಬರುತ್ತೇನೆ. ಆದ್ದರಿಂದ ನನ್ನ ಆಶೆಯನ್ನು ಬಿಟ್ಟು ನಿನ್ನ ಮಂದಿರಕ್ಕೆ ತೆರಳು ಕಾಂತೆಯ ಗುಣವಂತೆ.
1: ಆಹೇ ಪ್ರಾಣಕಾಂತನಾದ ಮನ್ಮಥನೇ,
0: ಆಹೇ ಪ್ರಾಣದರ್ಶಿಯೇ,
1: ನೀನು ಲೋಕಕ್ಕೆ ರಕ್ಷಣೆಗಾಗಿ ಹರನ ಉರುಳೆತ್ತಿಗೆ ಸುಟ್ಟು ಬಸುಮಾದರೆ
0: ಹೌದು
1: ನನ್ನ ಗತಿ ಏನಾಗಿರುವುದು? ಆದ್ರೆ ನನ್ನ ಪತಿ ಸೇವನಾದರೂ ನೀನು ನನ್ನ ಒಡನವಾಗಿ ಕೂಡಿ ನಾನು ಸೋಕಿನಿಂದಿರುವಾಗೆ ಈ ಕಾಡಾರಣ್ಯದಲ್ಲಿ ಬಂದು ಈ ಕೋಗಿಲ ಸ್ವರಗಳು ಎಷ್ಟು ಕೇಳಿ ಬರುತ್ತಿರುವುದಲ್ಲ?
0: ಹೌದು ಕಾಂತೆ.
1: ಆ ಹೇ ಪ್ರಾಣಕಾಂತ,
0: ಕೋಗಿಲೆಯ ಸ್ವರಗಳು ನಿನ್ನ ಪಾಲಿಗೆ ಕರ್ಕಶವಾಗಿ ಕೇಳುತ್ತಿರಬಹುದು.
1: ಹೌದು ಪ್ರಾಣಕಾಂತ,
0: ನಾಳಿನ ದಿನವು ನಿನಗೆ ರಂಡಿತನವಾಗಿ ಕಾಣುತ್ತಿರಬಹುದು. ಆದರೆ ಕಾಂತೆ,

0: ಕಲ್ಯಾಣಕ್ಕಾಗಿ ಹಣದ ಪರ ಮಾತನ್ನು ನಾನು ಎಂದಿಗೂ ಮೀರುವುದಿಲ್ಲ. ಮನ್ಮಥನಾದ ನಾನು ಎಷ್ಟೋ ದಿನ ತಪಸ್ಸು ಮಾಡುತ್ತಿರುವ ಶಿವನಿಗೆ ನನ್ನ ಕಾಮಬಾಣದಿಂದ ಪಂಚಬಾಣದಿಂದ ನನ್ನ ಪಂಚಬಾಣಗಳಾದ ಅರವಿಂದ ಅಶೋಕ ಚೂತ ನವ ಮಲ್ಲಿಕ ಎಂಬ ನೀಲೋತ್ಪಲ ಎಂಬ ಪಂಚ ಶರಗಳನ್ನು ಪಡುತರ ಪರಾಕ್ರಮದಿಂದ ಪ್ರಯೋಗಿಸಲು ತ್ರಿಭುವನದ ವಿಭವದಿಂದ ಅಬಲೇರಂ ಧ್ಯಾನಿಸುವರು. ಆದ್ದರಿಂದ ಹರನ ತಪವನ್ನು ಕೆಳಿಸಿ ಹರನಲ್ಲಿ ಕಾಮ ಉತ್ಪತ್ತಿಯಾಗುವಂತೆ ಮಾಡಿದರೆ ಶ್ರೀ ಹರನು ಆಗ ಹರನು ಗಿರಿಜಾದೇವಿಯನ್ನು ಧ್ಯಾನಿಸುವನು. ಆದ್ದರಿಂದ ನಿನ್ನ ಚಿಂತೆಯನ್ನು ಬಿಟ್ಟು ಮಂದಿರಕ್ಕೆ ತೆರಳು ಕಾಂತೆ ಗುಣವಂತೆ.
1: ಆಗಲಿ ಪ್ರಾಣ ಕಾಂತ, ನಿನ್ನ ಆದ್ಯಂತ ನಾನೀಗ ಈ ಘೋರಾಲಯಕ್ಕೆ ಬಂದು ಈ ಕಾಡ ಮೃಗಗಳನ್ನು ಕಂಡು ನನಗೆ ಕಕ್ಕರಾಸದ ಆಗಿರುವುದು. ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಪ್ರಾಣಕಾಂತ?
0: ಹೇಳುತ್ತೀರಿ ಕೇಳುವಂತ
1: ಹೇರಮಣಾದ್ಯಂತ ಚೆನ್ನಾಗಿ ಹೇಳುವಂತಾದ್ರು

0: ಇಂದ್ರನ ಎಂಥ ಸೂರ್ಯವಿರಬಹುದು, ನನ್ನ ತಪ ಉಗ್ರವಾದ ತಪವನ್ನು ಕೆಡಿಸಿ ಮನ್ಮಥನು ಸುಟ್ಟು ಭಸ್ಮವಾಗಿ ಹೋದನು. ಆಹಾ, ಇವಳಾರು? ಪಾರ್ವತಿ ದೇವಿಯು.
1: ಹೌದು ಹೌದು,
0: ಎಂಥ ಸುಂದರ ಇವಳು. ಪರ್ವತ ರಾಜನ ಮಗಳಾಗಿ ಹುಟ್ಟಿ ಬಂದ ಈ ಪಾರ್ವತಿಯು ಎಂಥ ರೂಪವತಿ. ಎಷ್ಟೋ ದಿನ ಉಗ್ರವಾದ ತಪವನ್ನು ಆಚರಿಸಿದ ನನಗೆ ಈ ಪಾರ್ವತಿಯನ್ನು ಕಂಡು ನನ್ನಲ್ಲಿ ಕಾಮೋತ್ಪತ್ತಿಯಾಗಬೇಕಾದರೆ ಇದಾವ ಜಾಲವು, ಇದೇನು ಇಂದ್ರಜಾಲವೋ ಮಹೇಂದ್ರ ಜಾಲವೋ ತಿಳಿಯದಾಗಿದೆ. ಆ ಹೇ ನಾರಿ, ನೀನು ಯಾರು?
1: ಆ ಹೇ ಪ್ರಾಣಪ್ಪ ಅಂತ. ನಾನು ಯಾರಂದ್ರೆ ಪಾರ್ವತಾದೇವಿ ಕುಮಾರಿ ಸತ್ಯಾಳಾದ. ನನ್ನ ಹೆಸರು ಪಾರ್ವತಾದೇವಿ. ಅಂದ್ರೆ
0: ಏನು? ನೀನು ಪಾರ್ವತಿ ದೇವಿ?
1: ಹೌದು ಹೌದು ಪ್ರಾಣಕಾಂತ, ನಾನು ನನಗೆ ಪಾರ್ವತಿಯಲ್ಲವೇ.
0: ನಾನು ಹಿಂದಕ್ಕೆ ದ್ರಾಕ್ಷಾಯಣಿಯನ್ನು ನೋಡಿದಾಗ ಸಾಕ್ಷಾತ್ ದ್ರಾಕ್ಷಾಯಣಿಯ ರೂಪವೇ ನಿನ್ನಲ್ಲಿ ಎದ್ದು ಕಾಣುತ್ತಿದೆ.
1: ಹಾಗೆ ಪ್ರಾಣಕಾಂತ,
0: ಹೇ ಪ್ರಾಣದರ್ಶಿ,
1: ಹಿಂದಕ್ಕೆ ನೀನು ದ್ರಾಕ್ಷಾಯಣಿಯಾಗಿ ರೂಪವಾಗಿ ತಾಳಿದಾಗ ಈಗ ಹರನು ಉರನೇತ್ರದಿಂದ ಯಾವೊಬ್ಬ ಮನುಷ್ಯನು ಸುಟ್ಟು ಪಟ್ಟ ಹಾಗಿರುವನಲ್ಲ. ಇದರ ವೃತ್ತಾಂತವನ್ನು ಹೇಳು.
0: ಹೇ ದ್ರಾಕ್ಷಾಯಣಿಯಾದ ಹುಟ್ಟಿ ಬಂದಂತಹ ಪಾರ್ವತಿ ದೇವಿಯೇ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ತಾರಕಾಸುರನೆಂಬ ದೈತ್ಯನು ಬ್ರಹ್ಮನಿಂದ ವರವನ್ನು ಪಡೆದು.
1: ಹೇ ಪ್ರಾಣಕಾಂತ, ತಾರಕಾಸುರ ಬ್ರಹ್ಮನು ಯಾವ ರೀತಿಯಿಂದ ವರವನ್ನು ಪಡೆದನು?
0: ಬ್ರಹ್ಮನಿಂದ ವರವನ್ನು ಪಡೆದು ಯಾರಿಂದಲೂ ಮರಣವಾಗಬಾರದೆಂಬ ವರವನ್ನು ಪಡೆದಿದ್ದನು. ಆದರೆ ಲೋಕ ಬ್ರಹ್ಮನಾದ

0: ಸೃಷ್ಟಿಕರ್ತನು ಯಾರಾದರೂ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಸಾವು ಬರಲೇಬೇಕು. ಆದ್ದರಿಂದ ಶಿವಪುತ್ರನಿಂದ ಶಿವಕುಮಾರರಿಂದ ನಿನಗೆ ಮರಣ ಬರಲಿ ಎಂದು ವರವನ್ನು ಕೊಟ್ಟರು. ಆಗ ಶಿವಕುಮಾರನ ಹುಟ್ಟಲಿಕ್ಕೆ ಶ್ರೀ ವಿಷ್ಣು ಪರಮೇಶ್ವರನು ತಪವನ್ನು ಆಚರಿಸಿದ ಮೇಲೆ ಪರಮೇಶ್ವರನಿಗೆ ಮಕ್ಕಳು ಹೇಗೆ ಆಗುತ್ತವೆ? ಆದ್ದರಿಂದ ಪರಮಾತ್ಮನ ಉಗ್ರ ತಪವನ್ನು ಕೆಡಿಸಬೇಕಾದ್ರೆ ಮನ್ಮಥನನ್ನು ತಪವನ್ನು ಕೆಡಿಸಲಿಕ್ಕೆ ಕಳಿಸಿದರೆ ಪಂಚಶರಗಳಿಂದ ಪರಮಾತ್ಮನ ಮೇಲೆ ಬಾಣ ಪ್ರಯೋಗ ಮಾಡಿದ ಮನ್ಮಥನು ಆ ಬಾಣದ ಕಾಮ ಪ್ರತಿಯೊಬ್ಬ ಮನುಷ್ಯನು ಆ ಬಾಣಕ್ಕೆ ಕಾಮಾತುರನಾಗುತ್ತಾನೆ. ಆದ್ದರಿಂದ ನಾನು ನಿನ್ನಲ್ಲಿ ವಿರಕ್ತವಾಗಿದ್ದೇನೆ. ಆಹೇ ಪಾರ್ವತಿಯೇ,
1: ಆಹೇ ಪಾರ್ವತರಾಮನ,
0: ನಿನ್ನ ತಂದೆಯಾದ ಪರ್ವತ ರಾಜನಿಗೆ ನಾನು ಹೇಳುತ್ತೇನೆ, ಪರಮೇಶ್ವರನನ್ನು ನನ್ನನ್ನು ಮೆಚ್ಚಿದ್ದಾನೆ. ಪರಮೇಶ್ವರ ನೀನು ನಿನ್ನ ತಂದೆಗೆ ಹೇಳು, ಪರಮೇಶ್ವರನು ನನ್ನನ್ನು ಮೆಚ್ಚಿದ್ದಾನೆ ತಂದೆ. ಪರಮೇಶ್ವರನೇ ನನ್ನ ನಿಜವಾದ ವರನು, ಪರಮೇಶ್ವರನೇ ನನ್ನ ನಿಜವಾದ ಪತಿಯು ಎಂದು ಹೇಳುತ್ತೇನೆ. ಆದ್ದರಿಂದ ನೀನು ಇಂದು ನನ್ನನ್ನು ವಿವಾಹ ಆಗಲು ನನ್ನನ್ನು ಏಕಾಕೃತಿಗೆ ಬರಬೇಕು. ಕಾಂತೆ ಕೂಡ ಮಂತೆ
2: ಆದರೆ ಪ್ರಾಣಕಾಂತ ಆಗಿ ನಿಂದೆ ಬರುತ್ತೆ.

ಇದುವರೆಗೆ ಕುಷ್ಟಗಿ ತಾಲೂಕಿನ ಹಿರೇಮನಪುರ್ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಅನುಸಂಧಾನ ದೊಡ್ಡಾಟ ಕೇಳಿದಿರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಾಮ್ ಅಲಿ ಖಾನ್ ಅವರ ಗಾಯನವನ್ನು ಕೇಳೋಣ.

ಇದುವರೆಗೆ ಉಸ್ತಾದ್ ಬಡೇ ಗುಲಾಮ್ ಅಲಿ ಖಾನ್ ಅವರ ಗಾಯನವನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಇವರ ಸ್ವರಗಳಲ್ಲಿ ಮುಸ್ಸೆ ಶಾದಿ ಕರೋಗಿ ಚಿತ್ರದ ಗೀತೆ, ಸಂಗೀತ ಸಾಜಿದ್ ವಾಜೀದ್.

ನದೀಮ್ ಶ್ರವಣಿವರ ಸಂಗೀತ ಸಂಯೋಜನೆಯಲ್ಲಿ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಇವರ ಸ್ವರಗಳಲ್ಲಿ ದಿಲ್ ಹೈ ಕಿ ಮಾನ್ತಾ ನಹಿ ಚಿತ್ರದ ಗೀತೆಯನ್ನು ಕೇಳಿದ್ದೀರಿ. ಬನ್ನಿ, ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೀವಿ. ಹಸ್ರತ್ ಜೈಪುರಿ ಇವರ ಗೀತ ರಚನೆಯಲ್ಲಿ ಧರ್ತಿ ಚಿತ್ರದ ಗೀತೆ. ಕೇಳಿಬರುವ ಧ್ವನಿಗಳು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್. ಸಂಗೀತ ಶಂಕರ್ ಜೈಕಿಶನ್.

ಸುನಿಧಿ ಚೌಹಾನ್ ಇವರ ಧ್ವನಿಯಲ್ಲಿ ಧೂಮ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಮೀರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರೀತಮ್. ಬನ್ನಿ ಮುಂದಿನ ಗೀತೆ ಕೇಳೋಣ. ಹಿಮೇಶ್ ರಶ್ಮಿಯ ಇವರ ಸಂಗೀತ ಸಂಯೋಜನೆಯಲ್ಲಿ ದಿಲ್ ಮಾಂಗೆ ಮೋರ್ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಸಮೀರ್.

ಲತಾ ಮಂಗೇಶ್ಕರ್ ಹಾಗೂ ಕುಮಾರ್ ಸಾನು ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹಮ್ ಆಪ್ಕೆ ಹೈಕೋನ್ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಮಹೇಂದ್ರ ಕಪೂರ್ ಇವರ ಧ್ವನಿಯಲ್ಲಿ ಹಮ್ರಾಜ್ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇದರಾದ ಡಾಕ್ಟರ್ ಅವಿನಾಶ್ ಗದ್ವಾಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. 6:51 ಕೃಷಿರಂಗ, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಭಾವಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಇನ್ನು ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:40. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗಿನ ಪ್ರಸಾರದಲ್ಲಿ 5:55. ಅಲ್ಲಿಯವರೆಗೆ ಅನಿತಳಿಗೆ ಅನುಮತಿ ಕೊಡ್ತಿರಲ್ಲ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.